0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೈಯಲ್ಲಿ ಮೇಣ ಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ತ್ರಿಭುವನ ಸನ್ನತ ಶ್ರೀ ಮಂಜುನಾಥ ದೀನರ ಕಾಯುವ ನಂಜುಂಡೇಶ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಮಧುರಾತಿ ಮಧುರ ನಿನ್ನ ದಿವ್ಯ ಚರಿತೆ ನವ್ಯಾತಿ ನವ್ಯ ನಿನ್ನ ನಾಮ ಭಜನೆ.

ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಬೆಳಗಿಸೋ ನೀ ಸ್ವಾಮಿ ಮನದಲ್ಲಿ ಆಧ್ಯಾತ್ಮ ಜ್ಯೋತಿಯ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಓಂಕಾರ ರೂಪ ಪರಮೇಶ್ವರ ಚಂದ್ರಶೇಖರ ಸರ್ವಜ್ಞ ಸನಾತನ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಮಂಜುಳಾ ಚುನಮರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಳಾ ಚುನಮರಿ, ಬೆಳಗಾವಿಯಿಂದ. ಈ ದಿನದ ಚಿಂತನೆ ಗುರು ಮತ್ತು ಶಿಷ್ಯ. ಇದನ್ನು ಯೋಗಿಯ ಆತ್ಮಕಥೆ ಮಹಾನ್ ಗ್ರಂಥದ ಕರ್ತೃವಾದ ಶ್ರೀ ಶ್ರೀ ಪರಮಹಂಸ ಯೋಗಾನಂದರ ಬದುಕುವುದು ಹೇಗೆ ಪುಸ್ತಕ ಮಾಲೆಯಿಂದ ಆಯ್ದುಕೊಳ್ಳಲಾಗಿದೆ. ಗುರು ಶಿಷ್ಯ ಸಂಬಂಧದ ವಿಷಯ ಮೇಲೆ ಗುರುಗಳ ಈ ನುಡಿಗಳು ಬಹುಕಾಲದಿಂದಲೂ ಭಾರತೀಯ ಸಂಸ್ಕೃತಿಯ ಗಮನಾರ್ಹ ಲಕ್ಷಣಗಳೆಂದರೆ ಪಾರಮಾರ್ಥಿಕ ಸತ್ಯಾನ್ವೇಷಣೆ ಮತ್ತು ಅದರ ಸಹವರ್ತಿಯಾದ ಗುರು ಶಿಷ್ಯ ಸಂಬಂಧ. ಗು ಎಂದರೆ ಕತ್ತಲೆ ಮತ್ತು ರು ಎಂದರೆ ಹೋಗಲಾಡಿಸುವವನು, ಅಂದರೆ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸುವವನು. ಸ್ವಾಮಿ ಆದಿಶಂಕರರು ಅಂದರೆ ಶಂಕರಾಚಾರ್ಯರು ಗುರುವಿನ ಲಕ್ಷಣಗಳನ್ನು ಹೀಗೆ ವಿವರಿಸುತ್ತಾರೆ. ನಿಜವಾದ ಗುರುವನ್ನು ಹೋಲುವವರು ಮೂರು ಲೋಕಗಳಲ್ಲಿಯೂ ಇಲ್ಲ. ಸ್ಪರ್ಶ ಮನಿಯು ನಿಜವಾಗಿ ಇದ್ದುದೇ ಆದರೆ ಅದು ಕಬ್ಬಿಣವನ್ನು ಚಿನ್ನವನ್ನಾಗಿ ಪರಿವರ್ತಿಸುತ್ತದೆ, ಆದರೆ ಮತ್ತೊಂದು ಸ್ಪರ್ಶ ಮನಿಯನ್ನಾಗಿ ಮಾಡುವುದಿಲ್ಲ. ಬದಲಿಗೆ ಗೌರವಾನ್ವಿತವಾದಂತಹ ಶಿಕ್ಷಕನು ಅಥವಾ ಗುರು ಶರಣಾರ್ಥಿಯಾಗಿ ಬಂದು ನಮಿಸಿದ ತನ್ನ ಶಿಷ್ಯನನ್ನು ತನ್ನ ಮಟ್ಟಕ್ಕೇ ತರುತ್ತಾನೆ. ಆದುದರಿಂದ ಗುರುವು ಎಣೆಯಿಲ್ಲದವನು, ಅಲ್ಲದೆ ಅಲೌಕಿಕನು. ಗುರುವು ಎಚ್ಚೆತ್ತಿರುವ ಭಗವಂತನೇ ಆಗಿರುವನು. ಶಿಷ್ಯನಲ್ಲಿ ನಿದ್ರಿಸುತ್ತಿರುವ ಭಗವಂತನನ್ನು ಎಚ್ಚರಗೊಳಿಸುವವನು. ಅನುಕಂಪ ಮತ್ತು ಆಳವಾದ ದೃಷ್ಟಿಕೋನಗಳಿಂದ ನಿಜ ಗುರುವು ದೈಹಿಕ ಮಾನಸಿಕ ಮತ್ತು ಧಾರ್ಮಿಕ ಕೊರತೆ ಇರುವವರಲ್ಲಿ ಭಗವಂತನು ನರಳುತ್ತಿರುವುದನ್ನು ಅವನು ಕಾಣುತ್ತಾನೆ. ಆದುದರಿಂದಲೇ ಅವರಿಗೆ ಸಹಾಯ ಮಾಡುವುದು ತನ್ನ ಆನಂದದಾಯಕ ಕರ್ತವ್ಯವೆಂಬುದಾಗಿ ಭಾವಿಸಿಕೊಳ್ಳುವನು. ಅಜ್ಞಾನಿಗಳಲ್ಲಿ ನಿದ್ರಿಸುತ್ತಿರುವ ದೇವರನ್ನು ಅಲುಗಾಡಿಸುವವನು. ಶತ್ರುಗಳಲ್ಲಿ ಪ್ರಜ್ಞೆ ತಪ್ಪಿದ ದೇವರನ್ನು ಪ್ರೀತಿಸುವವನು ಹಾಗೂ ಭಗವಂತನಿಗಾಗಿ ಹಂಬಲಿಸುತ್ತಿರುವವರಲ್ಲಿ ಅರ್ಧ ಜಾಗೃತಗೊಂಡಿರುವ ದೇವರನ್ನು ಉತ್ತೇಜಿಸುವವನು. ಬಹಳವಾಗಿ ಮುಂದುವರೆದಿರುವ ಸಾಧಕರಲ್ಲಿ ಹೆಚ್ಚು ಕಮ್ಮಿ ಪೂರ್ತಿ ಎಚ್ಚರಗೊಂಡೇ ಇರುವ ದೇವರನ್ನು ತನ್ನ ಮೃದುವಾದ ಪ್ರೀತಿಪೂರ್ವಕವಾದ ಸೋಂಕುವಿಕೆಯಿಂದಲೇ ತತ್ತಕ್ಷಣವೇ ಸಂಪೂರ್ಣವಾಗಿ ಎಚ್ಚರಿಸಿ ಬಿಡುವನು. ಮಾನವರೆಲ್ಲರ ಪೈಕಿ ಗುರುವೇ ಅತ್ಯುತ್ತಮ ಕೊಡುಗೈದಾನಿ. ಭಗವಂತನಂತೆಯೇ ಅವನ ಕೊಡುಗೆಗಳಿಗೆ ಮಿತಿಯೇ ಇಲ್ಲ ಎಂಬುದಾಗಿ ಹೇಳಿರುವರು. ಗುರುವು ಷರತ್ತುಗಳಿಲ್ಲದ ದೈವಿಕ ಪ್ರೇಮದ ಅಭಿವ್ಯಕ್ತಿಯೂ ಸಹ ಆಗಿದ್ದಾನೆ. ಗುರುವು ಶಿಷ್ಯನಿಗೆ ಅಗಣಿತ ವಿಧಾನದಿಂದ ಸಹಾಯ ಮಾಡುವನು. ಪ್ರಾಯಶಃ ಇವುಗಳಲ್ಲೆಲ್ಲ ಅತ್ಯಂತ ಹಿರಿದಾದುದೆಂದರೆ ಅವನು ತನ್ನಲ್ಲಿರುವ ದೈವಿಕ ಗುಣಲಕ್ಷಣಗಳನ್ನು ದೃಷ್ಟಾಂತಗಳ ಮೂಲಕ ತೋರಿಸಿಕೊಟ್ಟು ಶಿಷ್ಯನಿಗೆ ಸ್ಫೂರ್ತಿಯನ್ನು ಕೊಡುವನು. ಅವನು ಮೌನಿ ಭಗವಂತನ ಮಾತನಾಡುವ ಧ್ವನಿಯಾಗಿರುತ್ತಾನೆ ಹಾಗೂ ಅತ್ಯುನ್ನತ ಜ್ಞಾನ ಮತ್ತು ಪರಿಶುದ್ಧ ಪ್ರೇಮದ ಅವತಾರವೇ ಆಗಿರುತ್ತಾನೆ. ಭಗವಂತನನ್ನು ಪ್ರತಿಬಿಂಬಿಸುವ ಆತ್ಮಗುಣ ಲಕ್ಷಣಗಳ ಮೂರ್ತ ಸ್ವರೂಪನಾಗಿರುತ್ತಾನೆ. ಒಂದು ಜನ್ಮವಲ್ಲ, ಭಗವಂತನನ್ನು ತಲುಪಲು ಎಷ್ಟು ಜನ್ಮಗಳು ಅವಶ್ಯವೋ ಅಷ್ಟು ಜನ್ಮಗಳು ಗುರು ಶಿಷ್ಯರಿಬ್ಬರೂ ಪರಸ್ಪರ ನಿಷ್ಠೆಯಿಂದಿರುವುದು ಅವರಿಬ್ಬರ ಕರ್ತವ್ಯವಾಗಿದೆ. ಗುರುವಿಗೆ ನೂರಕ್ಕೆ ನೂರು ನಿಷ್ಠವಾಗಿರುವವರು ಮುಕ್ತಿ ಮತ್ತು ಉನ್ನತಿಯನ್ನು ಪಡೆಯುವುದು ಖಂಡಿತ. ಒಬ್ಬನಿಗೆ ಬೋಧಕರು ಅನೇಕರಿರಬಹುದು, ಆದರೆ ಗುರು ಮಾತ್ರ ಒಬ್ಬನೇ. ಅವನು ತನ್ನ ಶಿಷ್ಯನ ವಿವಿಧ ಜನ್ಮಗಳಲ್ಲಿಯೂ ಗುರುವಾಗಿದ್ದು ಶಿಷ್ಯನು ತನ್ನ ಅಂತಿಮ ಗುರಿಯಾದ ಮುಕ್ತಿಯನ್ನು ಪಡೆದು ಭಗವಂತನಲ್ಲಿ ಒಂದಾಗುವವರೆಗೂ ಗುರುವಾಗಿಯೇ ಇರುತ್ತಾನೆ. ಬೇರೆಯವರ ಅಂದರೆ ತನ್ನ ಶಿಷ್ಯರ ಕೆಟ್ಟ ಕರ್ಮವನ್ನು ಒಬ್ಬ ಗುರು ಆಗಲಿ ಸಂತನಾಗಲಿ ತನ್ನ ಮೇಲೆ ತೆಗೆದುಕೊಳ್ಳಲು ಸಾಧ್ಯ. ಒಬ್ಬ ವ್ಯಕ್ತಿಯು ಇನ್ನೊಬ್ಬನನ್ನು ಹೊಡೆಯಲು ಹೋಗುವುದನ್ನು ನೋಡಿದಾಗ ಹೊಡೆಸಿಕೊಳ್ಳುವವನ ಎದುರಿಗೆ ಬಂದು ಆ ಏಟನ್ನು ತಿನ್ನಬಹುದು. ಅದನ್ನೇ ಒಬ್ಬ ಮಹಾನ್ ಸಂತ ಮಾಡುತ್ತಾನೆ. ತನ್ನ ಭಕ್ತರ ಜೀವನದಲ್ಲಿ ಅವರ ದುಷ್ಕರ್ಮಗಳ ಫಲಗಳು ಅವರ ಮೇಲೆ ಪರಿಣಾಮ ಬೀರಲಾರಂಭಿಸುವ ಮುನ್ನವೇ ಅದು ಗುರುವಿನ ಗ್ರಹಿಕೆಗೆ ಬಂದಿರುತ್ತದೆ. ತನಗೆ ಸರಿ ಎಂದು ಕಂಡು ಬಂದರೆ ಅವನು ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ವಿಧಾನವನ್ನು ಬಳಸಿ ಶಿಷ್ಯನ ತಪ್ಪುಗಳ ಫಲವನ್ನು ತನ್ನ ಮೇಲೆ ವರ್ಗಾಯಿಸಿಕೊಳ್ಳುತ್ತಾನೆ. ಅಂತ ಅದರ ಪ್ರವಾಹದ ದಿಕ್ಕನ್ನು ಬದಲಿಸುವುದು ಹೇಗೆಂದು ಯೋಗಿಗಳಿಗೆ ತಿಳಿದಿರುತ್ತದೆ. ಭಾರತದ ಮಹಾಕವಿ ಸಂತ ಮಹಾತ್ಮನಾದ ಕಬೀರನು ಗುರುವನ್ನು ಕುರಿತು ಈ ಪದಗಳಲ್ಲಿ ಹೊಗಳಿರುವನು. ಅವನು ಹೇಳುತ್ತಾನೆ, ನಿಜ ಗುರುವಿನ ದಯದಿಂದಾಗಿಯೇ ನನಗೆ ಗೊತ್ತಾಗದೆ ಇದ್ದುದು ಗೊತ್ತಾಯಿತು. ಅವನಿಂದಾಗಿಯೇ ಕಾಲಿಲ್ಲದೆ ನಡೆಯಲು, ಕಣ್ಣಿಲ್ಲದೆ ಕಾಣಲು, ಕಿವಿಯಿಲ್ಲದೆ ಕೇಳಲು, ಬಾಯಿಲ್ಲದೆ ಕುಡಿಯಲು, ರೆಕ್ಕೆ ಇಲ್ಲದೆ ಹಾರಲು ನಾನು ಕಲಿತೆನು. ನಾನು ನನ್ನ ಪ್ರೇಮ ಮತ್ತು ಧ್ಯಾನವನ್ನು ಸೂರ್ಯಚಂದ್ರರಿಲ್ಲದ ದಿನರಾತ್ರಿಗಳಿಲ್ಲದ ಪ್ರದೇಶಕ್ಕೆ ತಂದೆನು. ಉಣ್ಣದೆಯೇ ಅಮೃತದ ಸವಿಯನ್ನು ಸವಿದೆನು. ನೀರಿಲ್ಲದೆ ನನ್ನ ಬಾಯಾರಿಕೆಯನ್ನು ತನಿಸಿಕೊಂಡೆನು. ಪರಮಾನಂದದ ಪ್ರಚೋದನೆ ಎಲ್ಲಿದೆಯೋ ಅಲ್ಲಿ ಪರಿಪೂರ್ಣ ಆನಂದವಿದೆ. ಆನಂದವನ್ನು ಯಾರ ಮುಂದೆ ಹೇಳಲಾದೀತು? ಕಬೀರನು ಹೇಳುತ್ತಾನೆ, ಗುರುವು ಹೊಗಳಲು ಸಾಧ್ಯವಿಲ್ಲದಷ್ಟು ದೊಡ್ಡವನು, ಮತ್ತು ಶಿಷ್ಯನ ಒಳ್ಳೆಯ ಅದೃಷ್ಟವೂ ಸಹ ದೊಡ್ಡದೇ ಆಗಿರುತ್ತದೆ. ಧನ್ಯವಾದಗಳು.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ಮಂಜುಳಾ ಚುನುಮರಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವಾಯ.
0: ಓಂ ನಮೋ

0: ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 11ನೇ ಅಧ್ಯಾಯದಲ್ಲಿ ವಿಶ್ವರೂಪವನ್ನ ನೋಡಿರುವಂತಹ ಅರ್ಜುನ ಯಾವ ತರ ಪ್ರತಿಕ್ರಿಯೆಯನ್ನ ನೀಡುತ್ತಾನೆ, ಅದ್ಭುತವಾಗಿರುವಂತಹ ಒಂದು ದರ್ಶನವನ್ನ ಅವನು ಪಡೆಯುತ್ತಾನೆ. ಅತ್ಯಂತ ಒಂದು ರೋಮಾಂಚನವಾಯಿತು ಅವನಿಗೆ, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು, ಉಜ್ವಲವಾಗಿತ್ತು ಅಂತ ಅರ್ಜುನ ವಿವರಿಸುತ್ತಾನೆ. ವಿಶ್ವರೂಪವನ್ನು ನೋಡಿ ಅವನಿಗೆ ತುಂಬ ಸಂತೋಷವಾಗುತ್ತೆ. ಅದೇ ಸಮಯದಲ್ಲಿ ಅವನು ದಿಗ್ಭ್ರಾಂತನಾಗ್ತಾನೆ ಕೂಡ. ಅದನ್ನು ನೋಡಿ, ವಿಶ್ವರೂಪವನ್ನು ನೋಡಿ, ಎಲ್ಲೆಲ್ಲಿಯೂ ವ್ಯಾಪಿಸಿರುವಂಥ ವಿಶ್ವರೂಪ ಮೂರು ಲೋಕಗಳನ್ನು ಆವರಿಸಿದೆ, ಆದಿ ಇಲ್ಲ, ಮಧ್ಯವಿಲ್ಲ, ಅಂತ್ಯವಿಲ್ಲ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಹೀಗೆ ಅವನು ವಿವರಿಸ್ತಾ ಅವನಲ್ಲಿರುವಂಥ ಅಸಾಖ್ಯ ಭಾವ ಹೋಗಿ ದಾಸ್ಯ ಭಾವ ಬರ್ತಾ ಇದೆ. ವಿಶ್ವರೂಪವನ್ನು ನೋಡಿ, ಸಖನಾಗಿದ್ದ ಅವನು ಕೃಷ್ಣನದು, ಈಗ ಕೃಷ್ಣನನ್ನು ಪ್ರಭುವನ್ನಾಗಿ ನೋಡ್ತಾ ಇದ್ದಾನೆ. ಯಾಕೆಂದರೆ ವಿಶ್ವರೂಪದಲ್ಲಿ ಭಗವಂತ ಎಷ್ಟು ಮಹಿಮನು ಅನ್ನೋದು ಅರ್ಜುನನಿಗೆ ಇಲ್ಲಿ ಗೊತ್ತಾಗಿದೆ. ಸೊ ಭಗವಂತನ ಶ್ರೇಷ್ಠತೆ ಬಗ್ಗೆ ತಿಳಿದಾಗ ನಮಗೆ ಗೊತ್ತಾಗ ನಾವು ಎಷ್ಟು ಅತ್ಯಲ್ಪರು ಅನ್ನುವಂಥದ್ದು ಅಲ್ವಾ. ಸೊ ಈಗ ಇಲ್ಲಿ ಒಂದನೇ ಅಧ್ಯಾಯದಲ್ಲಿ ಕೃಷ್ಣನ ಶ್ಲೋಕಗಳಿಲ್ಲ, ಎರಡನೇ ಅಧ್ಯಾಯದಿಂದ ಭಗವಂತ ಮೊದಲಿಗೆ ಆತ್ಮದ ಜ್ಞಾನವನ್ನು ಬೋಧಿಸ್ತಾರೆ. ಅದಾದಮೇಲೆ ಅವರು ಹೇಗೆ ಏನನ್ನೆಲ್ಲ ಹೇಳ್ತಾರೋ ಭಗವದ್ಗೀತೆಯಲ್ಲಿ, ತಾನು ಶ್ರೇಷ್ಠ, ತನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ, ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲ ನಾನು ಅಂತ ಎಲ್ಲ ಶ್ರೀಕೃಷ್ಣ ಹೇಳ್ತಾರಲ್ಲ, ಅದನ್ನು ಅವರು ವಿಶ್ವರೂಪದಲ್ಲಿ ತೋರಿಸ್ತಾರೆ. ಅವರು ಹೇಳಿದ್ದನ್ನು ಅವರು ಸಾಬೀತುಪಡಿಸುತ್ತಾರೆ. ಎಲ್ಲವೂ ನನ್ನ ವಿಸ್ತರಣೆ ಹೇಗೆ, ಎಲ್ಲದರ ಮೂಲ ನಾನು ಹೇಗೆ, ಇಡೀ ವಿಶ್ವವನ್ನು ನಾನು ಹೇಗೆ ವ್ಯಾಪಿಸಿದ್ದೇನೆ ಎಲ್ಲವನ್ನ 11ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಸಾಬೀತುಪಡಿಸ್ತಾರೆ. ಸೊ ಇದರಿಂದ ನಾವು ಏನು ತಿಳ್ಕೋಬಹುದು, ಈ ಕಲಿಯುಗದಲ್ಲಿ ತುಂಬಾ ಜನ ತಮ್ಮನ್ನ ತಾವು ದೇವ್ರಂತ ಹೇಳ್ಕೊಂಡು ಬರೋರಿಗೆ ಏನು ಕಡಿಮೆ ಇಲ್ಲ ಅಲ್ವಾ. ಎಲ್ಲಿಯವರೆಗೆ ಮೋಸ ಹೋಗೋರು ಇರುತ್ತಾರೋ ಅಲ್ಲಿಯವರೆಗೆ ಮೋಸ ಮಾಡೋರು ಕೂಡ ಇರ್ತಾರೆ. ಸೊ ಅದೇ ಥರ ತಮ್ಮನ್ನ ತಾವು ದೇವ್ರಂತ ಹೇಳ್ಕೊಂಡು ಕಲಿಯುಗದಲ್ಲಿ ತುಂಬಾ ಜನರು, ಅಂದರೆ ಸಾಮಾನ್ಯ ಜನಸಾಮಾನ್ಯರನ್ನ ಮೋಸ ಮಾಡುವಂಥವ್ರು ತುಂಬ ಜನ ಇರ್ತಾರೆ. ಸೊ ಜನರು ನಂಬ್ತಾರೆ, ಅಂಥವರಲ್ಲಿಗೆ ಹೋಗ್ತಾರೆ, ಅವ್ರನ್ನ ದೇವರು ಅಂತೇಳಿ. ಆದರೆ ಯಾರು ತಮ್ಮನ್ನ ತಾವು ದೇವ್ರಂತ ಹೇಳ್ತಾರಲ್ಲ ಅವರು ಕೂಡ ಸಾಬೀತುಪಡಿಸಬೇಕು ತಾವು ದೇವ್ರು ಅಂತೇಳಿ. ಇಲ್ಲಿ ಶ್ರೀಕೃಷ್ಣ ಸಾಬೀತುಪಡಿಸಿದ್ರು ತಾವು ದೇವೋತ್ತಮ ಪರಮ ಪುರುಷ ಅನ್ನೋದನ್ನ. ಸೊ ಯಾರು ದೇವ್ರು ಮೊಟ್ಟ ಮೊದಲಿನದಾಗಿ, ಸೊ ದೇವರ ಅವತಾರಗಳು ಇಲ್ಲಿ ಬರುವಾಗ ಕೂಡ ಅದು ನಮ್ಮ ಶಾಸ್ತ್ರಗಳಲ್ಲಿ ಅದರ ಬಗ್ಗೆ ಉಲ್ಲೇಖ ಇರಲೇಬೇಕು. ಈ ಥರ ಅವತಾರ ಈ ಸಮಯದಲ್ಲಿ ಬರುತ್ತೆ ಅಂತೀವಿ. ಉದಾಹರಣೆಗೆ ಕಲ್ಕಿ ಅವತಾರ ಯಾವಾಗ ಬರುತ್ತೆ, ಎಲ್ಲಿ ಆಗುತ್ತೆ, ಕಲಿಯುಗದ ಕೊನೆಗೆ ಹೇಗೆ ಕಲ್ಕಿ ಅವತಾರವಾಗುತ್ತೆ, ಎಲ್ಲವೂ ನಮ್ಮ ಶ್ರೀಮದ್ ಭಾಗವತಮಲ್ಲಿ ಅದರ ವಿವರಣೆ ಇದೆ. ಹಾಗೆ ಭಗವಂತ ಯಾವುದೇ ರೀತಿಯಲ್ಲಿ ಅವತರಿಸಿದ್ರು ಆ ವಿವರಣೆ ಶಾಸ್ತ್ರಗಳಲ್ಲಿ ಇರಬೇಕು, ಅದೊಂದು. ಆದರೆ ಮತ್ತೆ ಇಲ್ಲಿಗ ಜನರು ತಮ್ಮನ್ನ ತಾವು ದೇವ್ರಂತ ಹೇಳ್ಕೊಂಡು ಬರುವಂಥವ್ರು ತುಂಬ ಜನ ಇರ್ತಾರೆ. ಸೊ ಅವರಿಗೆ ಕೂಡ ನಾವು ಹೇಳಬೇಕೇನಂದ್ರೆ, ಓಕೆ ನಿನ್ನನ್ನು ದೇವ್ರಂತ ನಾನು ಒಪ್ಕೊಳ್ತೇನೆ, ಆದರೆ ನೀನು ವಿಶ್ವರೂಪವನ್ನು ನೀನು ತೋರಿಸ್ತೇನೆ. ಶ್ರೀಕೃಷ್ಣ ತನ್ನನ್ನು ತಾನು ದೇವೋತ್ತಮ ಪರಮ ಪುರುಷ ಅಂತ ಹೇಳಿದ, ವಿಶ್ವರೂಪವನ್ನು ತೋರಿಸಿದ. ಸೊ ಇದು ನಂಬುವಂಥದ್ದು ಅಲ್ವಾ. ಹಾಗೆ ಯಾರು ತಮ್ಮನ್ನು ತಾವು ದೇವ್ರಂತ ಹೇಳ್ತಾರೋ ಅವರು ಕೂಡ ವಿಶ್ವರೂಪವನ್ನು ತೋರಿಸ್ಬೇಕು. ತಮ್ಮನ್ನು ತಾವು ದೇವ್ರಂತ ಹೇಳ್ಕೊಳ್ಳೋದಿರಲಿ ಅಂದರೆ ಆ ಥರ ಹೇಳೋರಲ್ಲಿ ಏನು ಕಡಿಮೆ ಇಲ್ಲ. ಈಗ ಕಲಿಯುಗದಲ್ಲಿ ಇದೇ ಒಂದು 100 ವರ್ಷಗಳ ಹಿಂದೆ ಒಬ್ಬ ವಿಶ್ವಕ್ಸೇನ್ ಅಂತ ಒಬ್ಬ ಇದ್ದ ಒರಿಸ್ಸಾದಲ್ಲಿ. ಅವನು ತನ್ನನ್ನು ತಾನು ಕೃಷ್ಣ ಅಂತ, ಕೃಷ್ಣನ ಅವತಾರ ಅಂತ ಅವನು ಹೇಳ್ತಾ ಇದ್ದ. ಅವನಿಗೆ ಸಾವಿರಾರು ಜನ ಅನುಯಾಯಿಗಳು ಕೂಡ ಇದ್ದರು. ಸೊ ಜನರು ಎಷ್ಟು ಬೇಗ ನಂಬ್ತಾರೆ, ಎಷ್ಟು ಬೇಗ ಮೋಸ ಹೋಗ್ತಾರೆ, ಶಾಸ್ತ್ರಗಳಲ್ಲಿ ಅದು ಇದೆಯಾ ಅಂತ ಅವರು ಓದೋದಿಲ್ಲ, ತಿಳ್ಕೊಳ್ಳೋದಿಲ್ಲ. ಶಾಸ್ತ್ರಗಳನ್ನು ಓದೋದಕ್ಕೂ ಹೋಗಲ್ಲ. ಅದರಲ್ಲಿ ಏನಿದೆ ಭಗವಂತನ ಅವತಾರದ ಬಗ್ಗೆ ಏನಾದರೂ ವಿವರಣೆ ಇದೆಯಾ ಅಂಥೇಳಿ. ಸೊ ತಮ್ಮನ್ನು ತಾವು ದೇವ್ರು ಅಂತ ಹೇಳೋರ್ನ ಜನರು ಒಪ್ಕೊಂಡು ಬಿಡ್ತಾರೆ, ಮೋಸ ಹೋಗ್ತಾರೆ. ಸೊ ಆ ವಿಶ್ವಕ್ಸೇನ ಅನ್ನುವಂಥವನು ತನ್ನನ್ನು ತಾನು ದೇವ್ರು ಅಂತ ಹೇಳೋದಲ್ಲದೆ ತಾನು ಕೂಡ ಕೃಷ್ಣನ ಥರ ಎಲ್ಲ ಲೀಲೆಯನ್ನು ಮಾಡ್ತೀನಿ ಅಂತ ಹೇಳಿದ್ದ. ಬೇರೆ ಯಾವ ಲೀಲೆಗಳನ್ನು ಮಾಡಲಿಲ್ಲ, ಅವನು ರಾಸಲೀಲೆಯನ್ನು ಮಾಡಕ್ಕೆ ಹೊರಟಿದ್ದ. ಶ್ರೀಕೃಷ್ಣ ಹೇಗೆ ಗೋಪಿಯರ ಜೊತೆ ರಾಸಲೀಲೆಯನ್ನು ಮಾಡಿದ್ರು, ಅದೇ ಥರ ನಾನು ಕೂಡ ಯುವತಿಯರ ಜೊತೆ ರಾಸಲೀಲೆಯನ್ನು ಮಾಡ್ತೀನಿ ಅಂತ ಅವನು ಹೇಳಿದ್ದ. ಹುಣ್ಣಿಮೆಯ ದಿವಸ ನಿಮ್ಮ ಮನೆಯಲ್ಲಿರುವ ಎಲ್ಲ ಯುವತಿಯರನ್ನು ಕಳಿಸಿ, ನಾನಿರುವಲ್ಲಿ ನಾನು ರಾಸನೃತ್ಯವನ್ನು ಮಾಡ್ತೇನೆ ಅಂತ ಅವನು ಹೇಳಿದ್ದ. ಸೊ ಜನರು ಎಷ್ಟು ಅಜ್ಞಾನಿಗಳಿರ್ತಾರಂದರೆ ಅವನನ್ನು ನಂಬಿದ್ರು ಜನರು, ಓ ಅವನು ಭಗವಂತನ ಅವತಾರ. ಸೊ ಅವನು ಅಷ್ಟಾಂಗ ಯುಗದಲ್ಲಿ ಸಿದ್ಧಿಯನ್ನು ಪಡೆದಿದ್ದ ಅಷ್ಟೆ, ಮತ್ತಿನ್ನೇನು ಇರಲಿಲ್ಲ ಅವನಲ್ಲಿ. ಕೆಲವೊಂದು ಸಿದ್ಧಿ ಇತ್ತು, ಗಾಳಿಲೇ ತನ್ನನ್ನು ತಾನು ಎತ್ತುವಂಥದ್ದು, ನೀರಿನ ಮೇಲೆ ನಡೆದಾಡುವಂಥ ಸಿದ್ಧಿ ಆ ಥರದ್ದೆಲ್ಲ ಪಡೆದಿದ್ದವನು. ಅದನ್ನು ನೋಡಿದವರು ಅವನ ದೇವರು ಅಂತಲೇ ತಿಳ್ಕೊಂಡಿದ್ರು. ಆದರೆ ಆ ಥರ ಸಿದ್ಧಿಯನ್ನು ಅಷ್ಟಾಂಗ ಯೋಗದ ಮೂಲಕ ಯಾರು ಕೂಡ ಪಡೆಯಬಹುದು ಅಂತೇಳಿ. ಸೊ ಅವನು ಚಿಕ್ಕ ಸಣ್ಣದಕ್ಕಿಂತ ಸಣ್ಣವನಾಗ್ಬೋದು, ದೊಡ್ಡದಕ್ಕಿಂತ ದೊಡ್ಡವನಾಗ್ಬೋದು, ಆ ಥರದ ಸಿದ್ಧಿಯನ್ನು ಪಡೆಯಬಹುದು ಯೋಗದ ಮೂಲಕ. ಆದರೆ ಜನರು ಅವನನ್ನು ದೇವರು ಅಂತೇಳಿ ತಿಳ್ಕೊಳ್ತಾರೆ. ಸೊ ಅವನೇನು ಮಾಡಿದ್ದ, ನಾನು ಈ ಥರ ರಾಸ ನೃತ್ಯವನ್ನು ಮಾಡ್ತೇನೆ, ನಿಮ್ಮ ಮನೆಯಲ್ಲಿರುವಂಥ ಯುವತಿಯರನ್ನೆಲ್ಲ ಕಳಿಸಿ ಅಂತೇಳಿ. ಸೊ ರಾಸ ನೃತ್ಯ ಅವನು ಮಾಡ್ತಾನೆ ಅಂತೇಳಿ ಎಲ್ಲರೂ ಕೂಡ ಕಳಿಸೋದಕ್ಕೆಲ್ಲ ಸಿದ್ಧತೆ ನಡೆಸಿದ್ರು. ಆದರೆ ಕೊನೆಗೆ ಅದು ಸರ್ಕಾರಕ್ಕೆ ಆ ಒಂದು ವಿಷಯ ಗೊತ್ತಾಗುತ್ತೆ, ಅವನು ಈ ಥರ ಮೋಸ ಮಾಡ್ತಾ ಇರುವಂಥದ್ದು. ಸೊ ಅಲ್ಲಿನ ಮ್ಯಾಜಿಸ್ಟ್ರೇಟ್ ಆಗಿರುವಂಥ ಭಕ್ತಿ ವಿನೋದ್ ಠಾಕೂರ್, ಅವರು ಭಕ್ತರು ಕೂಡ ನಮ್ಮ ಸಂಪ್ರದಾಯದಲ್ಲಿ ಬರುವಂಥವ್ರು ಅವರು. ಸೊ ಅವರ ಮೂಲಕ ಅವರು ಆಮೇಲೆ ಈ ಥರ ಅವನನ್ನು ಅಂದರೆ ಅವನ ಮೇಲೆ ಕೇಸ್ ಅಂದರೆ ಕೆಲವರು ಹಾಕ್ತಾರೆ, ಅದಾದಮೇಲೆ ಅವನನ್ನು ಜೈಲಿಗೆ ಹಾಕ್ತಾರೆ. ಅಲ್ಲಿನೂ ಅವ್ರು ಹೇಳ್ತಾರೆ ಭಕ್ತಿ ವಿನೋದ್ ಠಾಕೂರ್ ಅವನಿಗೆ, ನೀನು ಒಪ್ಕೊಂಡು ಬಿಡು ದೇವರಲ್ಲ ಅಂಥೇಳಿ, ನಿನ್ನನ್ನು ಬಿಡುಗಡೆ ಮಾಡ್ತೀನಿ, ಯಾಕೆ ಸುಮ್ಮನೆ ಜನರಿಗೆ ಮೋಸ ಮಾಡ್ತೀಯಾ ಅಂಥೇಳಿ. ಆದರೂ ಅವನು ಒಪ್ಕೊಳ್ಳೋದಿಲ್ಲ. ಸೊ ಅವನ ಜೈಲಲ್ಲಿದ್ದ ಕೆಲವರು ಪ್ರತಿಭಟನೆ ಕೂಡ ನಡೆಸ್ತಾರೆ ಈ ಥರ, ಹೀಗೆ ಇದು ಅಂದರೆ ಅವನ ಜೈಲಲ್ಲಿ ಹಾಕ್ಬಾರ್ದು ಅವ್ರು ದೇವರು ಅಂತೇಳಿ. ಬಟ್ ಅವನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಸೊ ಈ ಥರ ತನ್ನನ್ನು ತಾನು ದೇವ್ರು ಅಂತ ಹೇಳ್ಕೊಂಡಿರುವಂಥ ಸೋ ಕಾಲ್ಡ್ ದೇವ್ರು ಅಂತ ಹೇಳಿದವನು, ಅವನು ಕೊನೆಗೆ ಆತ್ಮಹತ್ಯೆಯನ್ನು ಮಾಡ್ಕೊಂಡು ಬಿಡ್ತಾನೆ ಜೈಲಲ್ಲಿ. ಸೊ ದೇವ್ರು ಆದವನು ಆತ್ಮಹತ್ಯೆ ಮಾಡಿಕೊಂಡ. ಸೊ ಅಂದರೆ ಹೀಗೆ ಅಂದರೆ ಜನರು ಯಾವ ಥರ ದಾರಿ ತಪ್ಪಿಸ್ತಾರೆ ಅಂದರೆ ಕೆಲವರು ತಮ್ಮನ್ನು ತಾವು ದೇವ್ರು ಅಂತ ಹೇಳ್ಕೊಳ್ಳೋರು ಸಾಮಾನ್ಯ ಜನರನ್ನ ಅಂಥೇಳಿ. ಸೊ ಅವನು ಡೈರೆಕ್ಟಾಗಿ ರಾಸ ನೃತ್ಯವನ್ನು ಮಾಡೋದಕ್ಕೆ ಹೋಗಿದ್ದ. ಈಗ ಶ್ರೀಕೃಷ್ಣ ಪುಟ್ಟ ಬಾಲಕನಾಗಿದ್ದಾಗಲಿಂದ ಹಲವಾರು ಲೀಲೆಗಳನ್ನು ಮಾಡಿದ್ದ. ಆರು ದಿವಸದ ಬಾಲಕ ಪೂತನಳವದೆಯನ್ನು ಮಾಡಿದ. ಕಂಸ ಕಳಿಸ್ತಾ ಇದ್ದಂಥ ಹಲವಾರು ರಾಕ್ಷಸರನ್ನ ಟಾಯ್ಸ್ ಜೊತೆ ಆಟ ಆಡಿದಾಗೆ ಅವರ ಸಂಹಾರವನ್ನು ಮಾಡ್ತಾ ಇದ್ದ. ತಾಯಿಗೆ ಮಾತೆ ಯಶೋದೆಗೆ ತನ್ನ ಬಾಯಲ್ಲಿ ಜಗವನ್ನು ತೋರಿದ ಶ್ರೀಕೃಷ್ಣ. 7 ವರ್ಷದ ಬಾಲಕನಾಗಿದ್ದಾಗ ಗೋವರ್ಧನ ಗಿರಿಯನ್ನು ತನ್ನ ಕಿರು ಬೆರಳಿನಲ್ಲಿ ಎತ್ತಿ ತೋರಿಸಿ ತಾನು ದೇವೋತ್ತಮ ಪರಮ ಪುರುಷ ಅನ್ನೋದು ಸಾಬೀತುಪಡಿಸಿದ. ಅದಾದಮೇಲೆ ಕಳಿಂಗ ಮರ್ದನವನ್ನು ಮಾಡಿದ ಶ್ರೀಕೃಷ್ಣ. ತನ್ನ ಗುರು ಸಾಂದೀಪನಿ ಮುನಿಯ ಸತ್ತಿರುವಂತಹ ಪುತ್ರನನ್ನು ಬದುಕಿ ಕರೆತಂದ ಕೃಷ್ಣ ತಾನು ದೇವೋತ್ತಮ ಪರಮ ಪುರುಷ ಅನ್ನೋದನ್ನು ತೋರಿಸಿಕೊಟ್ಟ. ಅದಲ್ಲದೆ ಹೀಗೆ ಹಲವಾರು ಲೀಲೆಗಳನ್ನು ಮಾಡೋದ್ರ ಮೂಲಕ ಕೃಷ್ಣ ತಾನು ದೇವೋತ್ತಮ ಪರಮ ಪುರುಷ ಅನ್ನೋದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತಾರೆ, ಅಂದರೆ ಅದನ್ನು ಅವರು ತೋರಿಸ್ತಾರೆ ಪ್ರೂವ್ ಮಾಡಿ. ಎಲ್ಲದಕ್ಕಿಂತ ಮಿಗಿಲಾಗಿ ಈಗ ವಿಶ್ವರೂಪದಲ್ಲಿ ವಿಶ್ವರೂಪದ ಮೂಲಕ ಅವರು ತೋರಿಸ್ತಾರಲ್ವ. ಸೊ ಹೀಗೆ ಕೃಷ್ಣ ಈಗ ಡೈರೆಕ್ಟಾಗಿ ರಾಸಲೀಲೆಯನ್ನು ಕೆಲವರು ರಾಸಲೀಲೆ ಬಗ್ಗೆ ಕೆಲವರು ಮಾತಾಡ್ತಾರೆ, ಅದಕ್ಕಿಂತ ಮೊದಲು ಕೃಷ್ಣ ಮಾಡಿರುವಂಥ ಬೇರೆಲ್ಲ ಲೀಲೆಗಳನ್ನು ಮಾಡಬೇಕು. ತಮ್ಮನ್ನು ತಾವು ದೇವ್ರು ಅಂತ ಹೇಳುವವರು, ಗೋವರ್ಧನ ಗಿರಿಯನ್ನು ಎತ್ತಿಡಿಯೋದು, ಕಳಿಂಗ ಮರ್ದನ ಮಾಡುವಂಥದ್ದು, ಸೊ ಇದನ್ನೆಲ್ಲ ಮಾಡೋದು ಬಿಟ್ಟು ಡೈರೆಕ್ಟಾಗಿ ರಾಸಲೀಲೆಗೆ ಹೋಗ್ತಾರೆ. ಸೊ ಕೃಷ್ಣ ರಾಸಲೀಲೆಯನ್ನು ಯಾಕೆ ಮಾಡಿದರು ಅನ್ನುವಂಥದ್ದು ಕೇವಲ ಭಕ್ತರಿಗೆ ಮಾತ್ರ ಗೊತ್ತಾಗುತ್ತಷ್ಟೇ. ಸೊ ತನ್ನ ಭಕ್ತರ ಜೊತೆ ಸ್ಪಂದಿಸುವಂಥ ರೀತಿ ಅದು, ಕೃಷ್ಣ ಮಾಧುರ್ಯ ಭಾವದಲ್ಲಿ ಹೇಗೆ ಗೋಪಿಯರ ಭಕ್ತಿಗೆ ಅವರು ಸ್ಪಂದಿಸಿದರು ಅಂತೇಳಿ. ಆ ಗೋಪಿಯರು ಬೇರೆ ಯಾರೂ ಅಲ್ಲ, ಋಷಿಮುನಿಗಳಾಗಿದ್ದವರು. ಹಿಂದಿನ ಜನ್ಮದಲ್ಲಿ ಎಷ್ಟೋ ಜನ್ಮಗಳ ತಪಸ್ಸಿನ ಫಲ ಕೃಷ್ಣನ ಜೊತೆ ಮಾಧುರ್ಯ ಭಾವದಲ್ಲಿ ಅವರು ಸ್ಪಂದಿಸೋದಕ್ಕೆ, ಅಂದರೆ ಆ ರಾಸ ನೃತ್ಯವನ್ನು ಮಾಡೋದಕ್ಕೆ ಅವರು ಅದನ್ನು ತಪಸ್ಸನ್ನು ಮಾಡಿದ್ದರು. ಜನಸಾಮಾನ್ಯರಿಗೆ ಇದು ಅರ್ಥ ಆಗಲ್ಲ, ಭಗವಂತ ತನ್ನ ಭಕ್ತರ ಜೊತೆ ಯಾವ ಎಲ್ಲ ರಸದಲ್ಲಿ ಸ್ಪಂದಿಸ್ತಾರೆ, ವಾತ್ಸಲ್ಯ ರಸದಲ್ಲಿ ಮಾತೆ ಯಶೋದೆ ನಂದ ಮಹಾರಾಜ್ ಜೊತೆ, ವಸುದೇವ ದೇವಕಿಯರ ಜೊತೆ, ಮಾಧುರ್ಯ ಭಾವದಲ್ಲಿ ಗೋಪಿಯರ ಜೊತೆ, ಅದಾದಮೇಲೆ ಸಾಖ್ಯ ಭಾವದಲ್ಲಿ ಗೋಪಬಾಲರ ಜೊತೆ, ದಾಸ್ಯ ಭಾವದಲ್ಲಿ ಹಲವಾರು ಜನರ ಜೊತೆ, ಹೀಗೆ ಭಗವಂತ ಹಲವಾರು ರೀತಿಯಲ್ಲಿ ತನ್ನ ಭಕ್ತರೊಂದಿಗೆ ಸ್ಪಂದಿಸುತ್ತಾರೆ. ಭಕ್ತವತ್ಸಲ ಅಂತ ಹೆಸರು ಕೃಷ್ಣನಿಗೆ, ಹಲವಾರು ರಸಗಳಲ್ಲಿ ಸ್ಪಂದಿಸ್ತಾರೆ. ಆದರೆ ಜನರಿಗೆ ಇದು ಅರ್ಥ ಆಗಲ್ಲ. ಸೊ 16,000 ನಾರಿಯರನ್ನು ಶ್ರೀಕೃಷ್ಣ ವಿವಾಹವಾದರು ಅಂತ ಕೆಲವರು ಮಾತಾಡ್ತಾರೆ, ಗೊತ್ತಿಲ್ಲದಿರು ಅಂದರೆ ಅವರಿಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಎಸ್, 16,000 ನಾರಿಯರನ್ನ ಯಾಕೆ ವಿವಾಹವಾದರು ಕೃಷ್ಣ? ಸೊ ಅವರಿಗೆ ಬಾಳು ಕೊಡೋದಕ್ಕೋಸ್ಕರ ಹೊರತು ಕೃಷ್ಣನಿಗೆ ಅವರಿಂದ ಏನಾಗಬೇಕಾಗಿಲ್ಲ. ಭೌಮಾಸುರ ಅವರನ್ನು ಸೆರೆಯಲ್ಲಿಟ್ಟಿದ್ದ. ಸೊ ಸೆರೆಯಿಂದ ಅವರನ್ನೆಲ್ಲ ಬಿಡಿಸಿದಾಗ, ಕೃಷ್ಣ ಹೋಗಿ ಅವರನ್ನು ಬಿಡಿಸಿದಾಗ ಅವರು ಹೇಳ್ತಾರೆ, ಸಮಾಜ ನಮ್ಮನ್ನು ಮತ್ತೆ ಸ್ವೀಕರಿಸಿದಿಲ್ಲ, ನೀನು ನಮ್ಮನ್ನು ಸ್ವೀಕರಿಸಲಿಲ್ಲ ಅಂದರೆ ಪತ್ನಿಯರಾಗಿ ನಾವು ದೇಹತ್ಯಾಗವನ್ನು ಮಾಡೋದಷ್ಟೇ ನಮಗೆ ದಾರಿ ಅಂತೇಳಿ. ಆವಾಗ ಅವರಿಗೆ ಬಾಳು ಕೊಡೋದಕ್ಕೋಸ್ಕರ ಶ್ರೀಕೃಷ್ಣ ಅವರನ್ನು ವಿವಾಹವಾದ. 16,000 ನಾರಿಯರಿಗೆ 16,000 ಅರಮನೆಯನ್ನು ಕಟ್ಟಿಕೊಟ್ಟು ಅವರ ಜೊತೆ 16,000 ಕೃಷ್ಣನಾಗಿ ತನ್ನನ್ನು ತಾನು ವಿಸ್ತರಿಸಿಕೊಂಡು ಏಕಕಾಲದಲ್ಲಿ ಶ್ರೀಕೃಷ್ಣ ಇದ್ರಂತೆ ಹೇಳಿ ಭಗವಂತನಿಗೆ ಬಿಟ್ಟರೆ ಮತ್ತೆ ಯಾರಿಗಾದರೂ ಇದನ್ನು ಮಾಡೋದಕ್ಕೆ ಸಾಧ್ಯನಾ? ಸೊ ಆ 16,000 ನಾರಿಯರು ಎಷ್ಟು ಜನ್ಮಗಳ ತಪಸ್ಸನ್ನು ಮಾಡಿದರು ಶ್ರೀಕೃಷ್ಣನನ್ನು ಪತಿಯನ್ನಾಗಿ ಪಡೆಯೋದಕ್ಕೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಜನರು ಕೃಷ್ಣನ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ, ಇದು ದೇವೋತ್ತಮ ಪರಮ ಪುರುಷನಿಗೆ ಮಾತ್ರ ಗೊತ್ತು. ಅಂದರೆ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಅನ್ನುವಂಥದ್ದು ಭಕ್ತರಿಗೆ ಮಾತ್ರ ಗೊತ್ತಿರುತ್ತೆ, ಮತ್ತು ಭಗವಂತ ತನ್ನ ಭಕ್ತರ ಜೊತೆ ಸ್ಪಂದಿಸ್ತಾ ಇರುವಂತಹ ರೀತಿ ಇದು ಅನ್ನೋದನ್ನ ನಾವು ತಿಳಿದುಕೊಳ್ಬಹುದು. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ತೆ.

0: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
1: KLE टेक्नोलॉजिकल यूनिवर्सिटी बेळगावी 2026-27 ಪ್ರವೇಶ ಪ್ರಾರಂಭ ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ KCET ಕೋಡ್ E036 ಕಾಮೆಡ್ ಕೆ ಕೋಡ್ E065 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA MCA MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ ಇನ್ಫೋಸಿಸ್ ಜುನಿಪರ್ HPE ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ

ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: माँ बनने में हो रही है देर, इंतजार है खुशखबरी का. देर इज वन नेम यू कैन ट्रस्ट, केली फर्टिलिटी सेंटर. विद साइंस, सोल एंड सेंसिटिविटी, जिंदगी को दो नई शुरुआत केली आईवीएफ के साथ. आज ही विजिट करें केली फर्टिलिटी सेंटर, ओपीडी नंबर 97, शरावती सेकेंड फ्लोर, केलीज डॉक्टर प्रभाकर कोरे हॉस्पिटल एंड MRC बेगावी. फोन नंबर 0831-255-1530 एंड 247-3777, एक्सटेंशन 1530.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಆರೋಗ್ಯ ದರ್ಶನ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭ ಸಂಸ್ಕಾರ ಅಂದರೇನು, ಗರ್ಭ ಸಂಸ್ಕಾರದ ಪ್ರಾಮುಖ್ಯತೆ ಏನು, ಅದರ ಹಿನ್ನೆಲೆ ಏನು, ಹಾಗೆಯೇ ಗರ್ಭ ಸಂಸ್ಕಾರದಿಂದ ಗರ್ಭಿಣಿ ಮಹಿಳೆಯರಿಗೆ ಆಗುವಂತಹ ಪ್ರಯೋಜನಗಳ ಬಗ್ಗೆ ತಿಳುವಳಿಕೆಯನ್ನ ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಗರ್ಭ ಸಂಸ್ಕಾರದಲ್ಲಿ ಪಿಜಿ ಟ್ರೈನರ್ ಆಗಿರುವಂತಹ ಡಾಕ್ಟರ್ ಪ್ರತಿಭಾ ಗೌಡರ್ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ
0: ಮೇಡಮ್. ಕಾರ್ಯಕ್ರಮದಲ್ಲಿ ಮೊದಲಿಗೆ ಹೇಳಿ, ಗರ್ಭ ಸಂಸ್ಕಾರ ಅಂದರೇನು ಅಂತ?
1: ಓಕೆ, ಗರ್ಭ ಸಂಸ್ಕಾರ ಅಂದ್ರೆ ಗರ್ಭಸ್ಥ ಶಿಶುವಿಗೆ ತಾಯಿಯ ಮುಖಾಂತರ ನೀಡುವಂತಹ ಶಿಕ್ಷಣಕ್ಕೆ ಗರ್ಭ ಸಂಸ್ಕಾರ ಅಂತ ಹೇಳಿ ಕರಿತೇವ್ರಿ. ನೀವು ಅನ್ಕೋಬಹುದು ಗರ್ಭಸ್ಥ ಶಿಶುವಿಗೆ ಹೆಂಗ್ ನೀಡೋದು? ಗರ್ಭಸ್ಥ ಶಿಶು ಮಾತಾಡ್ತಿದ್ದಾನ, ಕೇಳಿಸ್ಕೊಳ್ತೈತನ? ಎಸ್, ಗರ್ಭಸ್ಥ ಶಿಶು ಕೂಡ ಕೇಳಿಸ್ಕೊಳ್ತದ, ತಾಯಿ ಯಾವ ರೀತಿಯಾಗಿ ನಡ್ಕೊಳ್ತಾಳು, ಅವಳ ಪ್ರತಿಯೊಂದು ವಿಚಾರ ಕೂಡ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇರ್ತದ. ಸೊ ಅದನ್ನ ನಾವೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ.
0: ಮೇಡಮ್, ಈಗ ಮಗು ಹೊಟ್ಟೆಯಲ್ಲಿರುವಾಗ, ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಅದಕ್ಕೊಂದು ಸಂಸ್ಕಾರವನ್ನ ಕೊಡೋದು ಅಂತ ಹೇಳಿದ್ರಿ, ಹಾಗಿದ್ರೆ ಈ ಒಂದು ಗರ್ಭ ಸಂಸ್ಕಾರದ ಪ್ರಾಮುಖ್ಯತೆ ಏನು ಅಂತ?
1: ಹೌದು, ಗರ್ಭ ಸಂಸ್ಕಾರದ ಪ್ರಾಮುಖ್ಯತೆ ಅಂದ್ರೆ ನೋಡ್ರಿ, ಈಗಿನ ಸೊಸೈಟಿಗಂತೂ ಇದು ಅತ್ಯವಶ್ಯಕತೆ ಆಗಿದೆ ಗರ್ಭ ಸಂಸ್ಕಾರ. ನಾವು ಕೆಲವು ಸಾರಿ ಪ್ರೆಗ್ನೆಂಟ್ ಆದಿವು ಅಂತಂದ್ರ ಏನ್ ಮಾಡ್ತೀವಿ, ವರ್ಕಿಂಗ್ ಲೋಡ್. ಈಗ ಎಷ್ಟೋ ಜನ ವರ್ಕಿಂಗ್ ಇರ್ತಾರೆ, ಪ್ರೆಗ್ನೆನ್ಸಿಯನ್ನ ಸಿಂಪಲ್ ಆಗಿ ತಗೊಂಡ್ಬಿಡ್ತಾರೆ, ಅದರ ಬಗ್ಗೆ ನಾವು ಕಾಳಜಿನೂ ಕೂಡ ವಹಿಸೋದಿಲ್ಲ ಹೆಚ್ಚು. ನಾವು ಹಿಂದೆ ನೋಡ್ರಿ, ಅವಿಭಕ್ತ ಕುಟುಂಬಗಳಿದ್ದು ಅಲ್ಲಿ ಪ್ರತಿಯೊಂದು ಅತ್ತೆ ಆಗಿರ್ಲಿ ಮಾವ ಆಗಿರ್ಲಿ ಯಾರೋ ಒಬ್ರು ಹಿರಿಯರು ಹೇಳ್ತಿದ್ರು, ಈ ರೀತಿಯಾಗಿ ನಡ್ಕೋಬೇಕು, ಇದೇ ರೀತಿ ಆಹಾರ ಸೇವನೆ ಮಾಡಬೇಕು, ಮಲ್ಕೊಳ್ಳೋ ಪೊಸಿಷನ್ ಸಹಿತ ಅವ್ರು ಹೇಳ್ತಿದ್ರು, ಈ ರೀತಿಯಾಗಿ ಪೊಶ್ಚರ್ದಲ್ಲೇ ಮಲ್ಕೋಬೇಕು, ಈ ರೀತಿಯಾಗಿ ನಡ್ಕೋಬೇಕು, ಎಲ್ಲವನ್ನು ಅವರು ಹೇಳ್ತಿದ್ರು. ಮತ್ತೆ ಅದೇ ರೀತಿಯಾಗಿ ಗರ್ಭಿಣಿ ಸ್ತ್ರೀ ಕೂಡ ಅದನ್ನ ಪಾಲಿಸ್ತಿದ್ಲು. ಖರೆ ಈಗೇನಾಗೈತ್ರಿ, ವಿಭಕ್ತ ಕುಟುಂಬಗಳು. ಸೊ ಇದರಿಂದ ಏನಾಗಕತ್ತೈತಿ, ಈ ಜನರೇಷನ್ ಗ್ಯಾಪ್, ಕಮ್ಯುನಿಕೇಶನ್ ಅನ್ನೋದು ನಮ್ಮಲ್ಲಿ ಲ್ಯಾಕ್ ಆಗಿರೋದ್ರಿಂದ ಏನಾಗ್ತೈತಿ, ಗರ್ಭಿಣಿ ಸ್ತ್ರೀಯರು ತಮಗ್ ತಿಳಿದಂಗ ಏನಾಗ್ತೈತಿ, ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ನೋಡಿ, ಗೂಗಲ್ ಸರ್ಚ್ ಮಾಡಿ, ಯಾವ್ದೋ ಒಂದು ಇದರ ಮುಖಾಂತರ ತಮಗ್ ತಿಳಿದದ್ದನ್ನ ಫಾಲೋ ಮಾಡ್ಕೊಂತ ಹೋಗಾಕತ್ತಾರ. ಇದರಿಂದ ನಾವು ಎಷ್ಟೋ ಅನಾಹುತಗಳನ್ನ ಕಾಣ್ತಾ ಇದೀವಿ. ಯಾಕಪ್ಪ ಅಂದ್ರೆ ಈಗ ನೋಡ್ತಾ ಇದೇವ್ ನೋಡ್ರಿ, ಎಷ್ಟೋ ಜನ 6ನೇ ತಿಂಗಳಿಗೆನ ಡಿಲಿವರಿ ಆಗ್ತಾವ, ಸ್ಟಿಲ್ ಬರ್ತ್ ಅಂತ ಹೇಳಿ ಕರಿತೀವಿ ನಾವು. ಸೊ ಪ್ರೀ ಮ್ಯಾಚುವರ್ ಡಿಲಿವರಿ, ಎಬೋರ್ಷನ್ಸ್, ಇವನ್ನೆಲ್ಲ ಯಾಕೆ ನಾವು ಇದನ್ ಮಾಡ್ತಾ ಇದೀವಿ ಅಂತ, ಈಗಿನ ಇದ್ರೊಳಗೆ ನಾವ್ ಯಾಕೆ ಹೆಚ್ಚಾಗಿದಾವಪ್ಪ ಅಂತಂದ್ರ, ಆ ಗರ್ಭಿಣಿ ಸ್ತ್ರೀಯಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾಳೆ, ಅವಳಿಗೆ ಗೊತ್ತಿಲ್ಲದಂಗೆ. ನಾವೀಗ ಅನ್ಕೋತೇವೆ ಸ್ತ್ರೀಯರು ನಾವು ಅತ್ಯಂತ, ನಾವು ಯಾವ್ದಕ್ಕೂ ಕಡಿಮೆ ಇಲ್ಲ, ನಾವು ಹೋರಾಟ ಮಾಡೋಣ, ಸಬಲರು ಅನ್ನೋ ಒಂದು ದಿಶೆಯಲ್ಲಿ ಹೊಂಟಿದ್ರು ಕೂಡ ಈ ಒಂದು ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ, ಅದರಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಆರೋಗ್ಯದ ದೃಷ್ಟಿಯಲ್ಲಿ ನಾವು ನಮ್ಮನ್ನ ನಾವು ಕಾಳಜಿ ಮಾಡ್ಕೊಳ್ತಾ ಇಲ್ಲ. ಹೀಗಾಗಿ ನಾವು ಸಮಾಜದಲ್ಲಿ ಈ ರೀತಿಯಾದ ಸಮಸ್ಯೆಗಳನ್ನ ಎದುರಿಸಾಕತ್ತೇವು. ಲೆಸ್ ಆಫ್ ಸೋಷಿಯಲ್ ಇಂಟ್ರಾಕ್ಷನ್ ಆಲ್ಸೋ. ಈ ಗರ್ಭಿಣಿ ಸ್ತ್ರೀಯರು ಏನ್ ಮಾಡ್ತಾರೆ, ವರ್ಕಿಂಗ್ ವುಮೆನ್ಸ್ ತಾವತ್ತು ತಮ್ ಜಾಬ್ ಆಯ್ತು ಮುಗಿದು ಹೋಯ್ತು, ಆಮೇಲೆ ಮೊಬೈಲ್ ಟಿವಿ ಇಷ್ಟಕ್ಕ ಅವರು ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ. ಹಿಂಗಾಗಿ ಏನಾಗ್ತೈತಿ, ಗರ್ಭಸ್ಥ ಶಿಶುವಿನ ಮೇಲೆ ಯಾವ ರೀತಿ ಪರಿಣಾಮ ಆಗ್ತೈತಿ ಅನ್ನೋದನ್ನು ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಅದಕ್ಕಾಗಿ ಈಗಿನ ಸಮಾಜಕ್ಕೆ ಇದು ಅತಿ ಅಮೂಲ್ಯವಾಗಿದೆ, ಗರ್ಭ ಸಂಸ್ಕಾರ ಅನ್ನೋದು ಅತ್ಯಂತ ಮುಖ್ಯವಾದ ವಿಷಯ.
0: ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಹಿರಿಯರೆಲ್ಲ, ಗರ್ಭಿಣಿ ಸ್ತ್ರೀ ಯಾವ ರೀತಿ ಇರಬೇಕು, ಹೇಗ್ ನಡ್ಕೋಬೇಕು ಅಂತ ಹೇಳ್ತಾರೆ. ಇವಾಗ ಅವಿಭಕ್ತ ಕುಟುಂಬ ಹೋಗಿ ವಿಭಕ್ತ ಕುಟುಂಬ ಆಗ್ಬಿಟ್ಟಿದೆ, ತಿಳುವಳಿಕೆ ಹೇಳೋದಕ್ಕೂ ಯಾರು ಇರಲ್ಲ, ಅವಳಿಗೆ
1: ತಿಳುವಳಿಕೆ ಹೇಳಿದ್ರು ಕೂಡ ತಿಳಿದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಹೆಣ್ಮಕ್ಳು ಇಲ್ಲ ಈಗ. ಸೊ ಅವರದೇ ಆದ ಒಂದು ಇದನ್ನ ತಾವು ಕ್ರಿಯೇಟ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ, ಬಿಕಾಸ್ ದ ಲ್ಯಾಕ್ ಆಫ್ ಸಮ್ ಜನರಲ್ಲಿ ಏನಾಗ್ತದೆ, ಸಹನ ಶಕ್ತಿ ಕೂಡ ಕಡಿಮೆ ಆಗಿದೆ. ಸ್ತ್ರೀ ಸ್ವಾತಂತ್ರ್ಯ ಅಂತ ಹೇಳಿ ಏನ್ ಕರಿತಾ ಇದಾವಲ್ಲ, ಅತಿ ಹೆಚ್ಚಿನ ಮಟ್ಟದಲ್ಲಿ ಹೋಗ್ಬಿಟ್ಟಿದೆ ಅದು. ನನ್ನನ್ನು ಕೇಳೋರು ಯಾರಿಲ್ಲ ಅನ್ನುವ ಒಂದು ಇದರಲ್ಲಿ ಕೂಡ ನಾವು ಬಂದಿದ್ದೀವಿ.
0: ಮೇಡಮ್, ಯಾಕಾಗಿ ಈ ಒಂದು ಗರ್ಭ ಸಂಸ್ಕಾರ ಅಗತ್ಯವಾಗಿ ಬೇಕು, ಇದರ ಹಿನ್ನೆಲೆ ಏನು ಮೇಡಮ್?
1: ಸಿ, ನಾವು ಇದರಲ್ಲಿ ನೋಡಬಹುದು, ನಾವೊಂದು 2 ಎಕ್ಸಾಂಪಲ್ ಮುಖಾಂತರ ಹೇಳ್ತೇನೆ. ಅಭಿಮನ್ಯು ಸ್ಟೋರಿ ಕೇಳಿರ್ಬಹುದು ಎಲ್ಲರೂ, ಮಹಾಭಾರತದ ಅಭಿಮನ್ಯು. ಶ್ರೀಕೃಷ್ಣ ಕಥೆಯನ್ನು ಹೇಳ್ತಿರ್ತಾನೆ, ಚಕ್ರವ್ಯೂಹವನ್ನ ಭೇದಿಸುವ ಕಥೆಯನ್ನ ತನ್ನ ತಂಗಿ ಸುಭದ್ರೆಗೆ ಹೇಳ್ತಿರ್ತಾನು. ಸೊ ಅವಾಗ ಏನಾಗ್ತತಿ, ತಾನು ಗರ್ಭಿಣಿ ಇರ್ತಾಳು, ತಾಯಿಯವ ಗರ್ಭಿಣಿ ಇರ್ತಾಳು, ಕೇಳ್ತಾ ಕೇಳ್ತಾ ಏನ್ ಮಾಡ್ತಾಳು, ನಿದ್ರೆಗೆ ಜಾರ್ತಾಳು. ಸೊ ಅದು ಇಂಪ್ಯಾಕ್ಟ್ ಈ ತರ ಮಗುವಿನ ಮೇಲೆ ಪರಿಣಾಮ ಬೀರ್ತದಲ್ಲ, ಕಥೆಯನ್ನ ಅರ್ಧಕ್ಕನೆ ಹೇಳಿರ್ತಾನು. ಕೃಷ್ಣ ಏನ್ ಮಾಡ್ತಾನು, ತಂಗಿ ಮಲಗಿದಾಳಂತೆ ತಿಳ್ಕೊಂಡು ಅರ್ಧಕ್ಕನ ಕಥೆಯನ್ನು ನಿಲ್ಲಿಸ್ತಾನು. ಹಿಂಗಾಗಿ ಅವಳು ಅರ್ಧಕ್ಕೆ ನಿದ್ದೆಗೆ ಜಾರಿರುವುದರಿಂದ ಏನಾಗ್ತತಿ, ಮಗುನು ಸಹಿತ ಚಕ್ರವ್ಯೂಹವನ್ನ ಹೆಂಗ್ ಭೇದಿಸಬೇಕು ಅನ್ನುವ ಕಥೆಯನ್ನ ಮಾತ್ರ ಕೇಳಿರ್ತೈತಿ. ಅದರಿಂದ ಹೊರಗ್ ಬರ್ತಕ್ಕಂತಹ ಕಥೆಯನ್ನ ಅದು ಕೇಳಿರೋದಿಲ್ಲ, ಸಂಪೂರ್ಣವಾಗಿ ಕೇಳಿರೋದಿಲ್ಲ. ಹಿಂಗಾಗಿ ಏನಾಗ್ತೈತಿ, ಅವ್ ಹುಟ್ಟಿದ ಮೇಲೆ ಎಷ್ಟೋ ಶೂರನಾಗಿದ್ದ, ಧೀರನಾಗಿದ್ದ, ಆದ್ರೂ ಕೂಡ ಚಕ್ರವ್ಯೂಹವನ್ನ ಭೇದಿಸುವ ಕಥೆಯನ್ನ ಅರ್ಧ ಕೇಳುವುದರಿಂದ, ಹಿಂಬರುವುದು ಗೊತ್ತಿರಲ್ದೇ ಇರುವುದರಿಂದ ಅವ ವೀರ ಮರಣವನ್ನ ಅಲ್ಲಿ ಇದನ್ ಮಾಡ್ಕೋಬೇಕಾಗ್ತೈತ್ರಿ. ಸೊ ಇದು ಕಥೆಯಿಂದ ಏನ್ ಗೊತ್ತಾಗ್ತೈತಿ ಅಂದ್ರೆ, ಗರ್ಭಸ್ಥ ಶಿಶು ಅದು ತನಗೆ ಕೇಳ್ತೈತಿ ಮಗು. ನಾವೆಲ್ಲ ಅನ್ಕೋತೇವ್ರಿ, ಗರ್ಭಸ್ಥ ಶಿಶು ಕೇಳಿಸ್ಕೊಳ್ಳೋದಿಲ್ಲ, ಮಾತಾಡೋದಿಲ್ಲ,
2: ಅದೇನ್ ಮಾಂಸದ ಮುದ್ದೆ,
1: ಅದಕ್ಕೇನ್ ಗೊತ್ತಾಗುತ್ತೆ, ಈ ರೀತಿಯಾಗಿ ನಾವು ಅನ್ಕೋತಿರ್ತೇವೆ. ಇಲ್ಲ, ಈ ಒಂದು ನಮ್ಮ ಉದಾಹರಣೆ ಮುಖಾಂತರ ನಾವು ತಿಳ್ಕೊಬಹುದೇನ್ಪಾ ಅಂದ್ರೆ, ಗರ್ಭಸ್ಥ ಶಿಶು ಕೇಳಿಸ್ಕೊಳ್ತೈತಿ. ತಾಯಿಯ ಮುಖಾಂತರ ಏನ್ ನಡೀತಿರ್ತೈತಲ್ಲ, ಹೊರಗಿನ ಜಗತ್ತಿನಲ್ಲಿ ಏನ್ ನಡೀತಿರ್ತೈತಲ್ಲ, ತಾಯಿಯ ಮುಖಾಂತರವಾಗಿ ನಡೆದ ಘಟನೆಗಳು ಕೂಡ ಮಗುವಿನ ಮನಸ್ಸಿನ ಮೇಲೆ ಆಳವಾಗಿ ಪರಿಣಾಮ ಬೀರ್ತಾ ಇರ್ತಾವ. ಯಾಕಂದ್ರ ಅವ್ ಕೇಳಿಸ್ಕೊಂಡಿದ್ರಿ, 6 ತಿಂಗಳಲ್ಲಿ ಕೇಳಿಸ್ಕೊಂಡಿರ್ತೈತಿ ಗರ್ಭಸ್ಥ ಶಿಶು. ಆನಂತರ ಎಷ್ಟು ವರ್ಷ ಆದ ನಂತರ ಚಕ್ರವ್ಯೂಹನ ಬೇಯಿಸಿದ, ಫಾರ್ ಎಕ್ಸಾಂಪಲ್ 13 ಇಯರ್ಸ್ ಅನ್ಕೋರಿ, ಅಷ್ಟು ಗ್ಯಾಪ್ ನಲ್ಲಿ ಇನ್ನೂ ಅದು ಮೆಮರಿದಲ್ಲಿ ಉಳಿದಿರ್ತೈತಿ. ಅಂದ್ರ ತಾಯಿ ಮಾತನಾಡ್ತಕ್ಕಂಥ

0: ಅಂತಹ ಮಾತು ಕೇಳ್ತಕ್ಕಂತ ವಿಷಯಗಳು ಗರ್ಭಸ್ಥ ಶಿಶುವಿನ ಮೇಲೆ ಆಳವಾಗಿ ಪರಿಣಾಮವನ್ನ ಬೀರ್ತಾವು ಅಂತ ಹೇಳಿ ನಾವು ಅಭಿಮನ್ಯುವಿನ ಕಥೆ ಮುಖಾಂತರ ತಿಳ್ಕೋಬಹುದು. ಮತ್ತೆ ನೀವು ಇನ್ನೊಂದು ಉದಾಹರಣೆ ಬರ್ತೈತ್ರಿ, ಪ್ರಹ್ಲಾದ, ಭಕ್ತ ಪ್ರಹ್ಲಾದ. ಪ್ರಹ್ಲಾದ ಅನ್ನೋನು ಹಿರಣ್ಯಕಶ್ಯಪನ ಮಗ ರೀ. ಹಿರಣ್ಯಕಶ್ಯಪು ಅನ್ನೋ ಒಬ್ಬ ರಾಕ್ಷಸ, ರಾಕ್ಷಸನ ಮಗ. ರಾಕ್ಷಸ ಆಗ್ಬೇಕಾಗಿತ್ತಲ್ರಿ, ಭಕ್ತ ಯಾಕಡಾದ? ಕ್ವಶನ್ ಅರೈಸ್ ಆಗ್ತದೆ. ಯಾಕಪ್ಪ ಅಂತಂದ್ರ, ಖಯಾದು, ಪ್ರಹ್ಲಾದನ ತಾಯಿಯನ್ನು ಖಯಾದು ಏನ್ ಮಾಡ್ತಾಳು, ನಾರದ ಮುನಿಗಳು, ಖಯಾದು ತಾನು ಪ್ರೆಗ್ನೆಂಟ್ ಇದ್ದಾಗ ನಾರದ ಮುನಿಗಳು ಇವರಿಗೆ ಏನ್ ಮಾಡ್ತಾಳು, ಏನ್ ಮಾಡ್ತಾರಪ್ಪ ಅಂದ್ರ, ಇವಳನ್ನ ಸಪರೇಟ್ ಆಗಿ ಒಂದು ಉತ್ತಮವಾದ ಸಂಸ್ಕಾರವನ್ನ ಕೊಡ್ತಾರೆ. ಸಂಸ್ಕಾರ ಅಂದ್ರೆ ಏನು, ಅವಳಿಗೆ ಮಾಸಾನುಮಾಸಿಕ ಆಹಾರ ವಿಹಾರಗಳನ್ನ ಸರಿಯಾಗಿ ಉಪಚಾರ ಮಾಡೋದಾಗಿರ್ಲಿ, ಆನಂತರ ಉತ್ತಮವಾದ ಸಂಗೀತ, ಆನಂತರ ಮಂತ್ರ ಪಠನಗಳು, ಯೋಗಾಸನ, ಇವನ್ನೆಲ್ಲ ಹೇಳುವುದರ ಮುಖಾಂತರ ಏನಾಯ್ತು, ದೇರ್ ಇಸ್ ದ ಪಾಸಿಟಿವ್ ಎನ್ವೈರನ್ಮೆಂಟ್. ಅವಳಿಗೆ ಏನಾಯ್ತು, ಒಂದು ಉತ್ತಮವಾದ ಸಕಾರಾತ್ಮಕ ಒಂದು ಪರಿಸರ ಸಿಕ್ತಕ್ಕಿಗೆ. ಹಿಂಗಾಗಿ ಗರ್ಭಸ್ಥ ಶಿಶು ಏನ್ ಮಾಡತ್ಪಾ ಅಂತ ಹುಟ್ಟ ನಾರಾಯಣ ನಾರಾಯಣ ಅನ್ಕೊಂತನ ಹುಟ್ಟಿದ್ರಿ. ಇದು ಕೂಡ ಒಂದು ಎಕ್ಸಾಂಪಲ್. ಸೊ ಈ ತರ ಸಾಕಷ್ಟು ಎಕ್ಸಾಂಪಲ್ ಅದಾವ್ರಿ. ಶಿವಾಜಿ ಮಹಾರಾಜರು ಉದಾಹರಣೆಯನ್ನು ತಗೋರಿ. ಶಿವಾಜಿ ಮಹಾರಾಜರು ಕೂಡ ತಾಯಿ ಜೀಜಾಮಾತೆಯವರು ತಾವು ಗರ್ಭಾವಸ್ಥೆಯಲ್ಲಿದ್ದಾಗ ನಮ್ಮಲ್ಲಿ ಪಿಕ್ಚರ್ ಬೇರೆನೇ ಇತ್ತವಾಗ, ಹಿಂದುತ್ವ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಈ ರೀತಿಯಾಗಿ ಆ ಒಂದು ತಾಯಿಯಲ್ಲಿ ಕೂಡ ಆ ಒಂದು ಸಂಕಲ್ಪ ಇತ್ತು. ಆ ತಾಯಿಯ ಸಂಕಲ್ಪದ ಪರಿಣಾಮವಾಗಿ ಏನ್ ಮಾಡಿದ್ರು, ಶಿವಾಜಿ ಮಹಾರಾಜರ ಹೆಸರು ಇವತ್ತು ಕೂಡ ಅಜರಾಮರವಾಗಿದೆ. ಯಾಕಂದ್ರೆ ಹಿಂದುತ್ವ ರಾಷ್ಟ್ರ ನಿರ್ಮಾಣದಲ್ಲಿ ಶಿವಾಜಿಯವರ ಒಂದು ಕಾರ್ಯ ಏನೈತ್ಲ ಬಹಳ ಮಹತ್ತರವಾಗೈತಿ. ತಾಯಿ ಮಾಡ್ತಕ್ಕಂಥ ಸಂಕಲ್ಪಗಳು ಕೂಡ ತುಂಬಾ ಮುಖ್ಯವಾಗಿರ್ತಾವ ಗರ್ಭಿಣಿ ಇದ್ದಾಗ. ಈ ಇನ್ನೂ ಸಾಕಷ್ಟು ಉದಾಹರಣೆಗಳದಾವ್ರಿ, ಇವಷ್ಟೇ ಅಲ್ಲ, ನಾವು ಇನ್ನು ಹುಡುಕಾಡಿದ್ರೆ ಸಾಕಷ್ಟು ಉದಾಹರಣೆಗಳದಾವು. ಸೊ ನೋಡೋಣ
1: ಮೇಡಮ್. ಈಗ ತಾವ್ ಹೇಳ್ತಾ ಇದ್ರಿ, ಒಬ್ಬ ರಾಕ್ಷಸನ ಮಗ, ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ. ಈ ನಾವ್ ಹೇಳ್ತಾ ಇರ್ತೀವಿ, ಇವಾಗ ನಮ್ಗೆ ಹೆರಿಡಿಟ್ರಿ ಇಂದ ನಮ್ಗೆ ಅಪ್ಪನ ಗುಣಗಳೆಲ್ಲ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ನಿಮ್ಮ ಮಾತನ್ನ ಕೇಳ್ತಾ ಇರ್ಬೇಕಾದ್ರೆ, ಒಬ್ಬ ಗರ್ಭಿಣಿ ಸ್ತ್ರೀ ಯಾವ ರೀತಿ ಯೋಚನೆ ಮಾಡ್ತಾಳೋ, ಯಾವ ರೀತಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾಳೋ, ಅವಳು ಒಳ್ಳೆಯದನ್ನೇ ಪಡಿತಾಳೆ ಅನ್ನೋದಕ್ಕೆ ನೀವು ಇವಾಗ ಹೇಳ್ತಾ
0: ಇದ್ದೀರಿ
1: ಮೇಡಮ್. ಈಗ ಗರ್ಭ ಸಂಸ್ಕಾರ ಮಾಡೋದ್ರಿಂದ ತಾಯಿಯ ಮೇಲೆ ಆಗುವಂತಹ ಪರಿಣಾಮಗಳೇನು ಅಂತ?
0: ಗರ್ಭ ಸಂಸ್ಕಾರವನ್ನು ಅವಳು ಮೊದಲಿಂದನು ಫಾಲೋ ಮಾಡಿದ್ಲು. ಅಂದ್ರೆ ಗರ್ಭ ಸಂಸ್ಕಾರ ಎಲ್ಲಿಂದ ಸ್ಟಾರ್ಟ್ ಆಗ್ತೈತ್ರಿ ಅಂತಂದ್ರ, ಎರಡನೇ ತಿಂಗಳು, ತಾಯಿ ಗರ್ಭವತಿ ಆದ ನಂತರ ಎರಡನೇ ತಿಂಗಳದಿಂದ ಹಿಡಿದು 9 ತಿಂಗಳವರೆಗೆ ಮಾಡುವಂತಹ ಒಂದು ಸಂಸ್ಕಾರ. ಇದಕ್ಕೆ ಏನಂತ ಕರಿತೇವೆ, ಗರ್ಭ ಸಂಸ್ಕಾರ ಅಂತ ಹೇಳಿ ಕರಿತೇವೆ. ಇದರಿಂದ ತಾಯಿಗೆ ಆಗ್ತಕ್ಕಂತ ಲಾಭಗಳು ನೋಡ್ರಿ, ಪ್ರಥಮ ಟ್ರೈಮಿಸ್ಟರ್ ಮೊದಲ 3 ತಿಂಗಳಲ್ಲಿ ಅವಳ ದೈಹಿಕ ಸ್ಥಿತಿಯನ್ನು ಬೇರೆ ಇರ್ತೈತಿ, ಮಾನಸಿಕ ಸ್ಥಿತಿಯನ್ನು ಬೇರೆ ಇರ್ತೈತಿ. ಹಂಗೆ 2ನೇ ತಿಂಗಳು 3ನೇ ತಿಂಗಳು ದೈಹಿಕವಾಗಿ ಮಾನಸಿಕವಾಗಿ ಅವಳು ಬೇರೆ ಬೇರೆ ಇವುಗಳನ್ನ ಫೇಸ್ ಮಾಡ್ತಕ್ಕಂತಹ ಒಂದು ಇದನ್ನ ನೋಡ್ತೇವೆ. 2-3 ತಿಂಗಳಿನಲ್ಲಿ ಕಾಲು ಬಾವು ಬರೋದು, ಬಿಪಿ, ಶುಗರ್ ಈ ತರದ ಸಮಸ್ಯೆಗಳನ್ನು, ಕಾಯಿಲೆಗಳನ್ನು ನಾವು ಎಲ್ಲ ಪ್ರೆಗ್ನೆಂಟ್ ಏಜ್ ನಲ್ಲಿ ಹೆಚ್ಚಾನೆಚ್ಚ ನೋಡ್ತೇವೆ. ಆದರೆ ಇವುಗಳನ್ನು ಗರ್ಭ ಸಂಸ್ಕಾರವನ್ನು ಅವಳು ಮೊದಲಿಂದನೇ ಫಾಲೋ ಮಾಡ್ಕೊಂತ ಬಂದಿದ್ಲು ಅಂದ್ರೆ ದೇರ್ ಆರ್ ದ ಲೆಸ್ ಚಾನ್ಸಸ್ ಆಫ್ ಸ್ಟಿಲ್ ಬರ್ತ್, ಅಥವಾ ಅಂದ್ರೆ ನಾವೇನ್ ಕರಿತೀವಿ, ಅವಧಿ ಪೂರ್ವ ಪ್ರಸವ, ಅಥವಾ ಮಗು ಹೊಟ್ಟೆಯಲ್ಲಿ ಗರ್ಭದಲ್ಲಿ ಕೆಲವು ಸಾರಿ ಮಗು ಏನಾಗ್ತತ್ರಿ, ಮರಣ ಹೊಂದುವುದು. ಇವುಗಳನ್ನು ಕೂಡ ನಾವು ಗರ್ಭ ಸಂಸ್ಕಾರದಿಂದ ತಡೆಗಟ್ಟಬಹುದು. ಆನಂತರ ಗರ್ಭ ಸಂಸ್ಕಾರದಿಂದ ಏನಾಗ್ತೈತಪ್ಪ, ತಾಯಿಯ ಮೇಲೆ ಅವಳು ದೈಹಿಕವಾಗಿ ಮಾನಸಿಕವಾಗಿ ಸ್ವಸ್ಥಳಾಗ್ತಾಳು, ಮತ್ತು ಅವಳಲ್ಲಿ ಆತ್ಮಸ್ಥೈರ್ಯ ವೃದ್ಧಿ ಆಗ್ತದ. ಇದರಿಂದ ಅದೇ ರೀತಿಯಾಗಿ ಅವಳಲ್ಲಿ ರೋಗ ನಿರೋಧಕ ಶಕ್ತಿ, ರೋಗ ನಿರೋಧಕ ಶಕ್ತಿ ಅಂದ್ರೆ ಏನ್ಪಾ ಅಂದ್ರ, ಯಾಕೆ ನಮಗೆ ರೋಗಗಳು ಬರ್ತಾವು, ಲ್ಯಾಕ್ ಆಫ್ ಇಮ್ಯುನಿಟಿದಿಂದ. ನಮ್ಮಲ್ಲಿ ಒಂದು ರೋಗದ ವಿರುದ್ಧ ಹೋರಾಡುವಂತಹ ಶಕ್ತಿ ನಮ್ಮಲ್ಲಿ ಇಲ್ಲದೆ ಇದ್ರ ನಮ್ಮಲ್ಲಿ ರೋಗಗಳು ಬರ್ತಾವ್ರಿ. ಅವಳಿಗೆ ಒಂದು ಮಾನಸಿಕವಾಗಿ ದೈಹಿಕವಾಗಿ ಅವಳಲ್ಲಿ ಸ್ಥೈರ್ಯವನ್ನು ತುಂಬುವಂತಹ ಶಕ್ತಿ ಗರ್ಭ ಸಂಸ್ಕಾರ ಮಾಡ್ತತಿ. ಆನಂತರ ನಾ ಹೇಳಿದ ಹಾಗೆ ಇಮ್ಯುನಿಟಿಯನ್ನ ಇನ್ಕ್ರೀಸ್ ಮಾಡ್ತದ. ಅಂಡ್ ಅವಳನ್ನು ಹೆಚ್ಚು ಈಗ CPD ಅಂತ ಹೇಳ್ತೋಗುತ್ತೇವ್ರಿ, ಗರ್ಭಾವಸ್ಥೆಯಲ್ಲಿ ಡ್ಯೂರಿಂಗ್ ಡಿಲಿವರಿ ಪ್ರೆಗ್ನೆಂಟ್ ಲೇಡೀಸ್ ಹೆಚ್ಚಾನೆಚ್ಚು ಪ್ರೆಗ್ನೆಂಟ್ ಲೇಡೀಸ್ ಅನ್ನ ಶ್ರೋಣಿ ಅಂತ ಕರಿತೀವಲ್ಲ, ಆ ಪ್ಯಾಸೇಜ್ ಏನಾಗಿರ್ತದ, ಕಾಂಟ್ರಾಕ್ಟೆಡ್ ಇರ್ತದ ಕೆಲವೊಂದಿಷ್ಟು ಮಹಿಳೆಯರಲ್ಲಿ. ಆ ಕಾಂಟ್ರಾಕ್ಟೆಡ್ ಪೆಲ್ವಿಸ್ಗೆ ನಾವು ಸರಿಯಾಗಿ ವ್ಯಾಯಾಮಗಳನ್ನು ಕೊಟ್ಟಿದ್ದೀವಿ ಅಂತಂದ್ರ ದೇರ್ ಈಸ್ ಅ ಮೋರ್ ಚಾನ್ಸಸ್ ಆಫ್ ನಾರ್ಮಲ್ ಡಿಲಿವರಿ. ಈ ಗರ್ಭ ಸಂಸ್ಕಾರವನ್ನ ಮಾಡೋದ್ರಿಂದ ದೇರ್ ಆರ್ ಮೋರ್ ಚಾನ್ಸಸ್ ಆಫ್ ನಾರ್ಮಲ್ ಡಿಲಿವರಿ. ಸೊ ಆಫ್ಟರ್ ಡಿಲಿವರಿ ಆಲ್ಸೋ ಸಮ್ ಪೇಷಂಟ್ ಫೇಸಸ್ ಸೈಕೋಸಿಸ್, ಮನೋಖಿನ್ನತೆ ಅಂತ ಹೇಳಿ ಏನ್ ಕರಿತೀವಲ್ಲ, ಅದು ಕೂಡ ಗರ್ಭ ಸಂಸ್ಕಾರದಿಂದ ಆಗದೆ ಇರುವುದನ್ನ ತಡೆಗಟ್ಟಬಹುದು. ಮನೋಖಿನ್ನತೆಯನ್ನು ಕೂಡ ನಾವು ಗರ್ಭ ಸಂಸ್ಕಾರದಿಂದ ತಡೆಗಟ್ಟಬಹುದು. ಪ್ರಾಪರ್ ಆಗಿ ಅವರು ಆಹಾರ ವಿಹಾರ, ಮಾಸಾನುಮಾಸಿಕ ಆಹಾರ ವಿಹಾರ, ಆನಂತರ ಯೋಗಾಸನಗಳ ಪ್ರಾಕ್ಟೀಸ್, ಧ್ಯಾನ, ಪ್ರಾಣಾಯಾಮ, ಇವುಗಳನ್ನ ಅವರು ಸರಿಯಾಗಿ ಫಾಲೋ ಮಾಡ್ಕೊಂತ ಬಂದಿದ್ರು ಅಂತಂದ್ರೆ ಈ ತರದ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡೋದು ಬಹಳಷ್ಟು ಕಡಿಮೆ ಆಗ್ತತಿ ಅಂತ ಹೇಳಿ ನಾ ಹೇಳ್ತೇನೆ.
1: ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು KLE ವೇಣುಧ್ವನಿ.

0: 90.4 FM ಕಾರ್ಯಕ್ರಮವಿದು ಆರೋಗ್ಯ ದರ್ಶನ. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಗರ್ಭ ಸಂಸ್ಕಾರದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಪ್ರತಿಭಾ ಗೌಡರ್ ಅವರು. ಮೇಡಮ್, ತಾವು ಹೇಳ್ತಾ ಇದ್ರಿ ತಾಯಿಗೆ ಈ ಒಂದು ಗರ್ಭ ಸಂಸ್ಕಾರದಿಂದ ಸಾಕಷ್ಟು ಪ್ರಯೋಜನಗಳಾಗುತ್ತೆ ಅಂತ ಹೇಳಿದ್ರಿ, ಇನ್ನು ಮಗುವಿನ ಮೇಲೆ ಯಾವೆಲ್ಲ ಪರಿಣಾಮಗಳು ಆಗುತ್ತೆ ಅಂತ? ಈಗಾಗಲೇ ತಾವು ಹೇಳಿದ್ರಿ ಪ್ರಹ್ಲಾದನ ಕಥೆಯನ್ನ ಹೇಳಿದ್ರಿ, ಹಾಗೇನೆ ಅಭಿಮನ್ಯುವನ ಕಥೆಯನ್ನ ಹೇಳಿದ್ರಿ, ಮತ್ತೆ ಬೇರೆ ಯಾವೆಲ್ಲ ರೀತಿಯ ಪರಿಣಾಮಗಳು ಮಗುವಿನ ಮೇಲೆ ಆಗುತ್ತೆ ಅಂತ?
1: ಈಗ ತಾಯಿಯ ಮೇಲೆ ಯಾವ ರೀತಿಯಾಗಿ ಸಕಾರಾತ್ಮಕ ಪರಿಣಾಮಗಳಾಗ್ತಾವಲ್ಲ, ದೈಹಿಕ ಮಾನಸಿಕ ಸ್ವಸ್ಥತೆ ಅನ್ನೋದನ್ನ, ತಾಯಿ ಯಾವಾಗ ದೈಹಿಕವಾಗಿ ಮಾನಸಿಕವಾಗಿ ಸ್ಟೇಬಲ್ ಇರ್ತಾಳಲ್ರಿ, ಅವಾಗ ಮಾತ್ರ ಮಗು ಉತ್ತಮವಾಗಿ ಆರೋಗ್ಯಯುತವಾಗಿ ಬೆಳೆಯಲಿಕ್ಕೆ ಸಾಧ್ಯದ. ಸೊ ತಾಯಿಯ ಮುಖಾಂತರ ಕೊಡುವಂತ ಶಿಕ್ಷಣಕ್ಕೆ ಗರ್ಭ ಸಂಸ್ಕಾರ ಅಂತ ಹೇಳಿ ನಾನು ಕರೆದೆ ಯಾವಾಗಲೇ. ಸೊ ತಾಯಿ ತಿನ್ನುವಂತ ಆಹಾರ ಹಿಡ್ಕೊಂಡು ತಾ ಮಾಡ್ತಕ್ಕಂತ ವಿಚಾರಗಳು ಸರಿಯಾಗಿ ಇದ್ದುಪ ಅಂತಂದ್ರ ಮಗು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಸ್ವಸ್ಥತೆಯನ್ನ ಕಂಡುಕೊಳ್ತೈತಿ, ಬಲಿಷ್ಠವಾಗಿ ಆರೋಗ್ಯಯುತವಾಗಿ ಆಗ್ತದ. ಅದೇ ರೀತಿಯಾಗಿ ಮಗುವಿನ ಮೆದುಳಿನ ಬೆಳವಣಿಗೆ ಉತ್ತಮವಾಗಿ ಆಗ್ಲಿಕ್ಕೆ ಗರ್ಭ ಸಂಸ್ಕಾರ ಸಹಾಯ ಮಾಡ್ತತಿ. ಆನಂತರ ಮಗುವಿನಲ್ಲಿಯೂ ಕೂಡ ಇಮ್ಯುನಿಟಿ ಪವರ್ ಡೆವಲಪ್ಮೆಂಟ್ ಆಗ್ತತಿ, ಇದರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಮಗುವಿನಲ್ಲಿ ನಾವು ಕಂಡ್ಕೋಬಹುದು. ಅದೇ ರೀತಿಯಾಗಿ ಮಗು ಉತ್ತಮ ಸಂಸ್ಕಾರವಂತ ಮಗು ಆಗ್ಲಿಕ್ಕೆ, ಸಮಾಜಕ್ಕೆ ಒಂದು ಉತ್ತಮ ಸಂಸ್ಕಾರವಂತ ಮಗು ಆಗ್ಲಿಕ್ಕೆ ಗರ್ಭ ಸಂಸ್ಕಾರ ತುಂಬಾ ಸಹಾಯ ಮಾಡ್ತತಿ ಅಂತ ಹೇಳ್ತೇನೆ.
0: ಡಾಕ್ಟರ್, ನೀವಿವಾಗ ಒಬ್ಬ ಗರ್ಭ ಸಂಸ್ಕಾರದ ಟ್ರೈನರ್ ಆಗಿ ಒಬ್ಬ ಗರ್ಭಿಣಿ ಮಹಿಳೆಗೆ ಏನೆಲ್ಲ ತಿಳುವಳಿಕೆಯನ್ನ ನೀಡ್ತಾ ಹೋಗ್ತೀರಾ ಈ ಒಂದು ಗರ್ಭ ಸಂಸ್ಕಾರದ ಬಗ್ಗೆ?
1: ಗರ್ಭ ಸಂಸ್ಕಾರದಲ್ಲಿ ಏನೆಲ್ಲ ಬರ್ತಾವಪ್ಪ ಅಂತಂದ್ರ, ನಾವು ಗರ್ಭ ಸಂಸ್ಕಾರದಲ್ಲಿ ಮಾಸಾನುಮಾಸಿಕ ಆಹಾರ ವಿಹಾರದ ಬಗ್ಗೆ ತಿಳುವಳಿಕೆಯನ್ನ ನೀಡಿಕೊಡ್ತೇವ್ರಿ. ನಾಗ್ಲೇ ಹೇಳಿದಂಗೆ ಬೇರೆ ಬೇರೆ ಪ್ರಥಮ 3 ತಿಂಗಳು ಆಹಾರದ ಬೇರೆ ಇರ್ತದೆ, ದ್ವಿತೀಯ 3 ತಿಂಗಳು, ತೃತೀಯ 3 ತಿಂಗಳಲ್ಲಿ ಆಹಾರದ ನಿಯಮಗಳೇ ಬೇರೆ ಇರ್ತಾವ, ವಿಹಾರಗಳು ಸಹಿತ. ಸೊ ನಾ ಹೇಳಿದೆ ಮಲಗುವಂತಹ ಪೋಶ್ಚರ್ಗಳು ಕೂಡ ಗರ್ಭಿಣಿ ಸ್ತ್ರೀಯರ ಮೇಲೆ ಬೇರೆ ಬೇರೆ ಪರಿಣಾಮಗಳನ್ನ ಬೀರ್ತಾ ಇರ್ತವೆ. ಸೊ ಅದಕ್ಕಾಗಿ ಒಂದು ಮಾಸಾನುಮಾಸಿಕ ಆಹಾರದ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನ ನೀಡ್ತೀವಿ. ಎರಡನೇದ್ ಬಂದ್ಬಿಟ್ಟು ಯೋಗ, ಧ್ಯಾನ, ಪ್ರಾಣಾಯಾಮ, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಈ ತರದ ಒಂದು ಧ್ಯಾನ ಪ್ರಾಣಾಯಾಮಗಳನ್ನು ಹೇಳ್ಕೊಡ್ತೇವೆ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯೂಸಿಕ್ ಥೆರಪಿ, ಸಂಗೀತ ಶ್ರವಣ ಕೇಳುವುದರಿಂದ ತಾಯಿಗೆ ಕೂಡ ಈಗ ಹೆಂಗಾಗ್ತೈತಿ, ಸಿಂಪಲ್ ಒಂದು ಸಂಗೀತವನ್ನು ಕೇಳುವುದರಿಂದ ನಮಗೂ ಕೂಡ ಎಷ್ಟು ರಿಲ್ಯಾಕ್ಸ್ ಅನಿಸ್ತದೆ. ಅದೇ ರೀತಿ ಪ್ರೆಗ್ನೆಂಟ್ ಲೇಡೀಸ್, ಶಿ ಅಂಡರ್ಗೋಸ್ ದ ಮೆನಿ ಹಾರ್ಮೋನಲ್ ಚೇಂಜಸ್, ಶಿ ನೀಡ್ಸ್ ಸಮ್ ಮ್ಯೂಸಿಕ್ ಥೆರಪಿ, ರಿಲ್ಯಾಕ್ಸಿಂಗ್ ಟೆಕ್ನಿಕ್ಸ್. ಸೊ ಅದು ಇನ್ಸ್ಟ್ರೂಮೆಂಟಲ್ ಪ್ಲೇ ಆಗಿರಬಹುದು, ಅವುಗಳನ್ನ ಕೇಳ್ತಾ ಹೋಗೋದ್ರಿಂದ ಏನಾಗ್ತೈತಿ, ಅವಳಲ್ಲಿ ಆ ಹಾರ್ಮೋನಲ್ ಲೆವೆಲ್, ಏನ್ ಇಂಬ್ಯಾಲೆನ್ಸ್ಡ್ ಹಾರ್ಮೋನಲ್ ಲೆವೆಲ್ ಇರ್ತದಲ್ಲ, ಅದು ಬ್ಯಾಲೆನ್ಸ್ಡ್ಗೆ ಬರುವಂತಹ ಚಾನ್ಸಸ್ ಬಹಳ ಇರ್ತಾವ. ನೆಕ್ಸ್ಟ್ ಮಂತ್ರ ಥೆರಪಿ, ಮಂತ್ರಗಳ ಮುಖಾಂತರ, ಮಂತ್ರಗಳ ಅನ್ನೋದ್ರಿಂದ ನಮ್ಮಲ್ಲಿ ಏನಾಗ್ತದಪ್ಪ ಅಂತಂದ್ರ ನಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗ್ತದ, ಧೈರ್ಯ ಹೆಚ್ಚಾಗ್ತದ. ಅಂಡ್ ಮಂತ್ರ ಆಲ್ಸೋ ಹೆಲ್ಪ್ಸ್ ಇನ್ ದ ಸಮ್ ಪೀಪಲ್ ಹ್ಯಾವ್ ಸ್ಲೀಪ್ ಡಿಸ್ಟರ್ಬನ್ಸ್, ಸ್ಲೀಪ್ ಡಿಸ್ಟರ್ಬನ್ಸ್, ಆನಂತರ ಸಮ್ ಸುಮ್ನೆ ನೆಗೆಟಿವ್ ಥಾಟ್ಸ್, ಈ ತರ ಎಲ್ಲ ವಿಚಾರಗಳು ಬರ್ತಿರ್ತಾವ. ಸಾಮಾನ್ಯವಾಗಿ ಕೆಲವು ಪ್ರೆಗ್ನೆಂಟ್ ಲೇಡೀಸ್ ಈ ತರ ಇವನ್ನ ಫೇಸ್ ಮಾಡ್ತಿರ್ತಾರು. ಸೊ ಅಂತವ್ರಿಗೆಲ್ಲ ಮಂತ್ರ ಥೆರಪಿ, ಮ್ಯೂಸಿಕ್ ಥೆರಪಿ, ದೇ ಹೆಲ್ಪ್ಸ್ ಲಾಟ್. ಅಂಡ್ ಅಲಾಂಗ್ ವಿತ್ ದಟ್ ಸಮ್ ಕ್ರಿಯೇಟಿವ್ ಆಕ್ಟಿವಿಟೀಸ್ ಅಂತ ಕರಿತೀವ್ರಿ, ಪೇಂಟಿಂಗ್ ಇರಬಹುದು, ಆನಂತರ ಹೆಣಿಯೋದಿರಬಹುದು, ಈ ತರದ ಸ್ಮಾಲ್ ಮೈನರ್ ಆಕ್ಟಿವಿಟೀಸ್. ಅದರಿಂದ ಏನಾಗ್ತತಿ, ಸಣ್ಣ ಮಸಲ್ಸ್ ಗೆಲ್ಲ ಎಕ್ಸಸೈಸಸ್ ಸಿಗೋದ್ರಿಂದ ಕ್ರಿಯೇಟಿವಿಟಿ, ಮಗುವಿನಲ್ಲಿ ಕೂಡ ಕ್ರಿಯೇಟಿವಿಟಿ ಹೆಚ್ಚಾಗ್ತದೆ ಇದರಿಂದ. ಆನಂತರ ಕೆಲವು ಅಗ್ನಿಹೋತ್ರ, ಈ ತರದ ಬೇರೆ ಬೇರೆ ಥೆರಪಿಗಳು ಬರ್ತಾವು, ಅವುಗಳನ್ನ ನಾವು ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲ್ಲಿ ಬರ್ತಕ್ಕಂತ ನೆಗೆಟಿವ್ ಎನರ್ಜಿಯನ್ನು ಕೂಡ ನಾವು ತಡೆಗಟ್ಟಬಹುದು ಇದರಿಂದ. ಅಂಡ್ ಅಗ್ನಿಹೋತ್ರ ಅನ್ನೋದೇ, ಅದರಿಂದ ನಮ್ದು ಏರ್ ಕೂಡ, ನಾವು ಎಲ್ಲಿ ವಾಸಿಸ್ತಿರ್ತೇವಲ್ಲ ಆ ಏರು ಕೂಡ ಶುದ್ಧ ಆಗ್ತೈತಿ ಅನ್ನೋದೊಂದು ಥೇರಿ ಇದೆ.
0: ಮೇಡಮ್, ಈಗ ಗರ್ಭ ಸಂಸ್ಕಾರದ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ, ತಾಯಿಗೆ ಆಗುವಂತಹ ಪ್ರಯೋಜನಗಳ ಬಗ್ಗೆ, ಹಾಗೇನೆ ಮಗುವಿಗೆ ಆಗುವಂತಹ ಪ್ರಯೋಜನಗಳ ಬಗ್ಗೆ ಎಲ್ಲ ಹೇಳಿದ್ರಿ. ಹಾಗಿದ್ರೆ ಈ ಗರ್ಭ ಸಂಸ್ಕಾರ ಅನ್ನುವಂಥದ್ದು ಎಷ್ಟು ವೈಜ್ಞಾನಿಕವಾಗಿದೆ ಅಂತ?
1: ಗರ್ಭ ಸಂಸ್ಕಾರ, ದೇರ್ ಇಸ್ ಅ ಸೈನ್ಸ್ ಬಿಹೈಂಡ್ ಗರ್ಭ ಸಂಸ್ಕಾರ ಹೇಳಿದೆ ನಾನು. ಲೈಕ್ ದೇರ್ ವಾಸ್ ನಾಟ್ ಲೈಕ್, ನಾವು ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ನಾವು ಇದೇ ರೀತಿ ಆಹಾರ ತಿನ್ಬೇಕು ಇದೇ ರೀತಿ, ಬಟ್ ದೇ ಹಾವ್ ನಾಟ್ ಗಿವನ್ ಅ ಟೈಟಲ್ ಆಸ್ ಅ ಗರ್ಭ ಸಂಸ್ಕಾರ ಅಂತ ಹೇಳಿ ಟೈಟಲ್ ಇದ್ದಿರ್ಲಿಲ್ಲ ಅದಕ್ಕೆ, ಬಟ್ ದೇ ವೇರ್ ಪ್ರಾಕ್ಟಿಸಿಂಗ್ ಇಟ್. ಹಿಂದಿನ ಕಾಲದಲ್ಲಿನೂ ನಮ್ಮ ಹಿರಿಯರೆಲ್ಲ ಇದನ್ನ ಫಾಲೋ ಮಾಡ್ತಿದ್ದಾರೆ. ಬಟ್ ಈಗ ನಮಗ್ ಏನ್ ಇದಾಗೈತಿ ಅಂತಂದ್ರ, ಫಾರಿನರ್ಸ್ ಥ್ರೂ ನಾವೇನ್ ಮಾಡ್ತಾ, ಫಾರಿನ್ ನಲ್ಲಿ ಇಷ್ಟೊಂದು ಪ್ರಚಲಿತ ಇದೆ ಎಲ್ಲ, ಅವರಲ್ಲಿ ಪ್ರತಿಯೊಬ್ಬರು ಗರ್ಭ ಸಂಸ್ಕಾರ ಮ್ಯೂಸಿಕ್ ಕೇಳೋದಾಗಿರಲಿ, ಮಂತ್ರಗಳನ್ನ ಅನ್ನೋದಾಗಿರಲಿ, ಗೂಗಲ್ ನಲ್ಲಿ ಹುಡುಕಿ ಹುಡುಕಿ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಟ್ ದ ಬೇಸ್ ಈಸ್ ಅವರ್ ಇಂಡಿಯಾ. ನಮ್ಮ ಸ್ಟಾರ್ಟ್ ಆಗಿದ್ದನೇ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು. ಬಟ್ ನಾವೀಗ ಏನ್ ಮಾಡ್ತಾ ಇದೀವಿ, ಅದೇ ನಾವು ಇದರದ ಅವೇರ್ನೆಸ್, ನಮ್ಮಲ್ಲಿ ಇದರದ ಜಾಗೃತಿ ಕಡಿಮೆ ಆಗಿರೋದ್ರಿಂದ ಏನಾಗೈತಿ, ಈ ಗರ್ಭ ಸಂಸ್ಕಾರ ಅನ್ನೋದು ಒಂದು ಮೂಲೆ ಗುಂಪಾಗಿ ಕುಂದ್ರಾಕತ್ತೈತಿ ನಮ್ಮ ಇಂಡಿಯಾದಲ್ಲಿ. ಹೇಳ್ಬೇಕು ಅಂತಂದ್ರೆ ಕೆಲವು ಈಗ ರೀಸೆಂಟ್ ಆಗಿ ಈಗ ಒಂದು 2-3 ಇಯರ್ಸ್ ಅಲ್ಲಿ ಇದಕ್ಕೆ ಇನ್ನು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಆಲ್ಸೋ ಡೂಯಿಂಗ್ ಇನ್ ದ ಸೇಮ್ ಲೈನ್, ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಕೊಡಬೇಕು ಅನ್ನೋದನ್ನ ನಾನು ನಮ್ಮ ಕಂಕಣವಾಡಿ ಕಾಲೇಜ್ ವತಿಯಿಂದ ಈ ಒಂದು ವೇಣುಧ್ವನಿ ಕಾರ್ಯಕ್ರಮದಲ್ಲಿ ನಾನಿವಾಗ ಭಾಗವಹಿಸಿದ್ದೇನೆ. ನೀವು ಹೇಳಿದ ಹಾಗೆ ದೇರ್ ಇಸ್ ಅ ಸೈನ್ಸ್ ಬಿಹೈಂಡ್ ಇಟ್. ಹೇಗಪ್ಪ ಅಂತಂದ್ರ, ಈಗ ನೋಡ್ರಿ, ತಾಯಿಯಲ್ಲಿ ಇರ್ತಕ್ಕಂತಹ ಮತ್ತು ಅಪ್ಪನಲ್ಲಿ ಇರ್ತಕ್ಕಂತಹ ಏನ್ ಜೀನ್ಸ್ ಅದಾವಲ್ಲ, ದ ಸೇಮ್ ಜೀನ್ಸ್ ವಿಲ್ ಕ್ಯಾರಿ ಟು ದ ನೆಕ್ಸ್ಟ್ ಬೇಬಿಗೆ, ಅದೇ ಕ್ಯಾರಿ ಆಗ್ತಾ ಇರ್ತದೆ. ಅವರಲ್ಲಿರ್ತಕ್ಕಂತಹ ಅವರಲ್ಲಿರ್ತಕ್ಕಂತಹ ಒಂದು ಪಾಸಿಟಿವ್ ಇರಬಹುದು ಅಥವಾ ನೆಗೆಟಿವಿಟಿ ಇರಬಹುದು, ಎರಡೂ ಕೂಡ ಮಗುವಿನಲ್ಲಿ ಕ್ಯಾರಿ ಆಗ್ತಾ ಇರ್ತದೆ. ಬಟ್ ವಿ ಡೋಂಟ್ ವಾಂಟ್ ಅ ನೆಗೆಟಿವಿಟಿ. ನೆಗೆಟಿವಿಟಿ ಅನ್ನೋದು ಮಗುವಿನಲ್ಲಿ ಬರಬಾರದು. ದ ಸೇಮ್ ಜೀನ್ಸ್ ಕ್ಯಾರಿ ಆಯ್ತಪ್ಪ ಅಂತಂದ್ರೆ ದ ಫ್ಯಾಮಿಲಿ ವಿಲ್ ಫೇಸ್ ದ ಲಾಟ್ ಆಫ್ ಪ್ರಾಬ್ಲಮ್ಸ್ ಅಂಡ್ ಸೊಸೈಟಿ ಆಲ್ಸೋ ಫೇಸ್ ದ ಪ್ರಾಬ್ಲಮ್ಸ್. ಈಗ ಫಾರ್ ಎಕ್ಸಾಂಪಲ್, ಅಪ್ಪನಲ್ಲಿ ಇರ್ತಕ್ಕಂಥ ಮುಂಗೋಪಿತನ. ಮುಂಗೋಪಿತನ ಅನ್ನೋದು ಮಗುವಿನಲ್ಲಿ ಅತಿ ಹೆಚ್ಚುನೂ ಆಗಬಹುದು. ಇಫ್ ಆ ಕಂಡೀಷನ್ ಅಲ್ಲಿ ಪ್ರೆಗ್ನೆಂಟ್ ಲೇಡಿ ಆ ಟೈಮ್ದಲ್ಲಿ ಪ್ರೆಗ್ನೆಂಟ್ ಇದ್ದಾಗ ಅವಳಲ್ಲಿ ಸಾಕಷ್ಟು ಸ್ಟ್ರೆಸ್ ಆಯ್ತು, ಸ್ಟ್ರೇನ್ ಆಯ್ತು ಅಂತಂದ್ರ ದ ಸೇಮ್ ನೆಗೆಟಿವ್ ಜೀನ್ ಏನಿರ್ತದಲ್ಲ ತಂದೆಯಲ್ಲಿ ಕಡಿಮೆ ಇದ್ದದ್ದು ಮಗುವಿನಲ್ಲಿ ಅದು ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂತಂದ್ರ, ಇಫ್ ಶಿ ಟೇಕ್ಸ್ ಅ ಸ್ಟ್ರೆಸ್ ಅಂಡ್ ಟೆನ್ಷನ್ ಇನ್ ದ ಪ್ರೆಗ್ನೆನ್ಸಿ ಹೆಚ್ಚಾಗುವಂತ ಚಾನ್ಸಸ್ ಇರ್ತದೆ. ಸೊ ವಿ ಡೋಂಟ್ ವಾಂಟ್ ದಟ್ ನೆಗೆಟಿವ್ ಜೀನ್ಸ್ ಟು ಕ್ಯಾರಿ ಟು ದ ನೆಕ್ಸ್ಟ್ ಇದು ಫೀಟಸ್. ಅದಕ್ಕೆ ನಾವೇನ್ ಮಾಡಬೇಕು, ಆ ಒಂದು ಟೈಮ್ದಲ್ಲಿ ಅವಳು ಗರ್ಭ ಸಂಸ್ಕಾರವನ್ನ ಫಾಲೋ ಮಾಡಿದ್ಲು ಅಂತಂದ್ರ, ಗರ್ಭ ಸಂಸ್ಕಾರವನ್ನ ಹಾಕಿ ನಾವೇನೇನು ಅದರದ ರೂಲ್ಸ್ ಅಂಡ್ ಇದು ಅದಾವಲ್ಲ ಅವನ್ನೆಲ್ಲ ಫಾಲೋ ಮಾಡ್ಕೊತ ಹೋದ್ಲಂತಂದ್ರ ವಿ ಕ್ಯಾನ್ ಪ್ರಿವೆಂಟ್. ಅಂಡ್ ಈಗ ಫಾರ್ ಎಕ್ಸಾಂಪಲ್ ಅದು 80% ತನಕ ನಾವು ಅದನ್ನ ಕ್ಯಾರಿ ಆಗಿರ್ತದ, ಬಟ್ ವಿ ಕ್ಯಾನ್ ಪ್ರಿವೆಂಟ್ ಇಟ್. ಅದು ಜಾಸ್ತಿ ಆ ಮಗುವಿನಲ್ಲಿ ಹೋಗದೆ ಇರುವಂತೆ ನಾವು ನೋಡ್ಕೊಳ್ಳಬಹುದು ಗರ್ಭ ಸಂಸ್ಕಾರದ ಮುಖಾಂತರವಾಗಿ. ಅಂಡ್ ದಿಸ್ ಗರ್ಭ ಸಂಸ್ಕಾರ ಬ್ರಿಂಗ್ಸ್ ದ ಎಪಿಜೆನೆಟಿಕ್ ಚೇಂಜಸ್, ಜೀನ್ಸ್ ದಲ್ಲಿ ಆಗ್ತಕ್ಕಂತಹ ಚೇಂಜಸ್, ಮಾಡ್ಯುಲೇಷನ್ಸ್ ಅಂತ ಹೇಳಿ ಏನ್ ಕರಿತೀವಲ್ಲ, that will brings the changes in the genes. ಈಗ ಹೇಳಿದ ಹಾಗೆ ದೇರ್ ಇಸ್ ಸಮ್ ಹೆಟ್ರೋಜೆನೆಟಿಕ್ ಡಿಸೀಸಸ್ ಅಂತ ಕರಿತೀವ್ರಿ. ಈಗ ಫಾರ್ ಎಕ್ಸಾಂಪಲ್, ಅಪ್ಪ ಬ್ಲೈಂಡ್ ಆಗಿದ್ದು, ತಾಯಿ ಕುರುಡಳಾಗಿದ್ಲು ಅಂತಂದ್ರ ದೇರ್ ವಿಲ್ ಬಿ ಎ ಮೋರ್ ಡಿಫೆಕ್ಟ್ ಇನ್ ದ ಕಮಿಂಗ್ ಫೀಟಸ್, ಅದರಲ್ಲಿ ಮೋರ್ ಡಿಫೆಕ್ಟಿವಿಟಿ ಕ್ಯಾರಿ ಆಗಿಬಿಡ್ತದ. ಸೊ ವಿ ಕ್ಯಾನ್ ಟೀಚ್ ದೆಮ್ ಸಮ್, ಇದ್ರ ಮುಖಾಂತರ ನಾವು ಅವರನ್ನ ಟೀಚ್ ಮಾಡಿ ಅವರಲ್ಲಿ ಹೆಟ್ರೋಜೆನಿಕ್ ಡಿಸೀಸಸ್ ಕ್ಯಾರಿಯರ್ ಏನಿರ್ತಾವಲ್ಲ ಜೀನ್ಸ್ಗೆ ನಾವು ಸಂಸ್ಕಾರವನ್ನ ಕೊಡಬಹುದು. ಅಲ್ಲಿ ಆ ಒಂದು ಸಂಸ್ಕಾರದ ಮುಖಾಂತರ ನಾವು ನೆಗೆಟಿವ್ ಜೀನ್ಸ್ ಕ್ಯಾರಿ ಆಗದೆ ಇರುವಂತೆ ನಾವು ಮಗುವಿನಲ್ಲಿ ನೋಡ್ಕೊಳ್ಬಹುದು.
2: ಅಂದ್ರೆ ಇವಾಗ ತಂದೆ ತಾಯಿಗೆ ಅಂಧತ್ವ ಇದ್ರೆ ಅದು ಸಾಮಾನ್ಯವಾಗಿ ಮಕ್ಕಳಿಗೆ ಬರುವಂತ ಚಾನ್ಸಸ್ ಇರುತ್ತೆ, ಆದ್ರೆ ಈ ಗರ್ಭ ಸಂಸ್ಕಾರದ ಮೂಲಕ ಅದನ್ನು ನಾವು ನಿವಾರಣೆ ಮಾಡಬಹುದು. ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಗರ್ಭ ಸಂಸ್ಕಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಕೇಳಿ ವಣುಧ್ವನಿಯ ಮೂಲಕ ಗರ್ಭಿಣಿ ಸ್ತ್ರೀಯರಿಗೆ ಯಾವ ಒಂದು ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀನಿ?
1: ನಾನು ಒಂದು ಮುಖ್ಯವಾದ ಸಂದೇಶವನ್ನ ಏನ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಗರ್ಭಿಣಿ ಸ್ತ್ರೀಯರು ಸಾಕಷ್ಟು ಟೈಮ್ ಅನ್ನು ನಾವು ಮೊಬೈಲ್, ಟಿವಿ, ಆನಂತರ ಅಂತರ್ಜಾಲ ಇದರಲ್ಲಿ ನಾವು ಸಾಕಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಪ್ರೆಗ್ನೆಂಟ್ ಲೇಡೀಸ್. ನಾ ಎಷ್ಟೋ ಸರಿ ನೋಡ್ತಾ ಇದ್ದೀನಿ ಹೊಟ್ಟೆ ಮೇಲೆ ಮೊಬೈಲ್ ಇಟ್ಟುಕೊಂಡು ನೋಡ್ತಾ ಇರ್ತಾರೆ ಪ್ರೆಗ್ನೆಂಟ್ ಲೇಡೀಸ್. ಇದರಿಂದ ಆಗ್ತಕ್ಕಂತ ದುಷ್ಪರಿಣಾಮಗಳನ್ನ ಯಾಕೆ ಅವರು ನೋಡ್ತಾ ಇಲ್ಲ, ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಅದು ಸಿಗ್ತದೆ, ಆಗ್ತಕ್ಕಂತ ದುಷ್ಪರಿಣಾಮಗಳೇನು ಸಿಗ್ತೈತಿ. ಸೊ ದಿಸ್ ಈಸ್ ಅ ಬ್ಯಾಡ್. ಇದು ಅದೊಂದು ನಾನು ಪ್ರೆಗ್ನೆಂಟ್ ಲೇಡೀಸ್ ನಲ್ಲಿ ಒಂದು ಕಳಕಳಿಯಾಗಿ ಏನ್ ಕೇಳ್ಕೊಳ್ತೇನೆ ಅಂತಂದ್ರೆ, ದಯವಿಟ್ಟು ಮೊಬೈಲ್ ಮತ್ತು ಟಿವಿ ನೋಡ್ರಿ, ಬೇಡ ಅನ್ನೋದಿಲ್ಲ. ಅದರಲ್ಲಿ ಯಾವ್ದು ಪಾಸಿಟಿವ್ ಇದು ಇರ್ತದಲ್ಲ ಅದನ್ನಷ್ಟೇ ನೀವು ಆಯ್ಕೆ ಮಾಡ್ಕೊಂಡು ನೋಡ್ರಿ, ನೆಗೆಟಿವ್ ಇದನ್ನ ನೀವು ದೂರ ಸರಿಸಿ. ಈ ರೀತಿಯಾಗಿ ಗರ್ಭ ಸಂಸ್ಕಾರದಲ್ಲಿ ಬರ್ತಕ್ಕಂತಹ ಮ್ಯೂಸಿಕ್ ಥೆರಪಿ, ಮಂತ್ರ, ಯೋಗಾಸನ, ಪ್ರಾಣಾಯಾಮ ಇವುಗಳನ್ನ ನೀವು ಅಳವಡಿಸಿಕೊಳ್ರಿ. ಬಿಕಾಸ್ ಈ 9 ತಿಂಗಳನ್ನ ನೀವು ಆನಂತರ ಏನ್ ಬೇಕಾದ್ರೂ ಮಾಡ್ರಿ, ಖರೆ 9 ತಿಂಗಳು ದಿಸ್ ಈಸ್ ಅ ಪ್ರೀಶಿಯಸ್ ಪಿರಿಯಡ್. ಈ ಒಂದು 9 ತಿಂಗಳಲ್ಲಿ ಕೊಡ್ತಕ್ಕಂತ ವಿದ್ಯೆ ಏನೈತಲ್ಲ, ನಾವು ಕೇಳಿರ್ಬೋದು ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಗುರು ಅಂತ ಕೇಳ್ತೇನೆ. ನನ್ನ ಪ್ರಕಾರ ತಾಯಿಯೇ ಮೊದಲ ಗುರು, ಗರ್ಭಾಶಯವೇ ಮೊದಲ ಪಾಠಶಾಲೆ ಅಂತ ಹೇಳ್ತೇನೆ. ಯಾಕಂದ್ರ ಅಲ್ಲಿ ಕೊಡ್ತಕ್ಕಂತಹ ಸಂಸ್ಕಾರಗಳೇನದಾವು, ಶಿಕ್ಷಣ ಏನಿರ್ತೈತಿ, ಮಗುವಿನ ಕೊನೆಯ ತನಕ ಕೊನೆ ಉಸಿರಿನವರೆಗೂ ಅದು ತಾನು ಮಗುವಿನ ಮೆದುಳಿನಲ್ಲಿ ಇಟ್ಟುಕೊಂಡಿರ್ತದೆ. ಹಿಂಗಾಗಿ ನೀವು ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಇರಿ. ಪ್ರೆಗ್ನೆಂಟ್ ಲೇಡೀಸ್ ವಿಚಾರ ಮಾಡಬೇಕಾದಂತೂ, ಸಮಾಜನೂ ಕೂಡ ಇದನ್ನ ಬಗ್ಗೆ ವಿಚಾರ ಮಾಡುವಂತಹ ಒಂದು ಇದು ಈಗ ನಾವು ನೋಡ್ತಾ ಇದೀವಿ. ಸೊ ದಯವಿಟ್ಟು ಪ್ರೆಗ್ನೆಂಟ್ ಲೇಡೀಸ್ಗೆ ಇದೊಂದು ರಿಕ್ವೆಸ್ಟ್ ಏನ್ಪಾ ಅಂತಂದ್ರ, ನೀವು ಮೊಬೈಲ್ ಮತ್ತು ಟಿವಿಯಿಂದ ದೂರಿದ್ದು ಈ ರೀತಿ ಪಾಸಿಟಿವ್ ಇದಕ್ಕೊಂದು ನೀವು ಮಾನ್ಯತೆ ಕೊಡಬೇಕು ಅಂತ ಹೇಳಿ ನಾ ಕೇಳ್ಕೊತಾ ಇದ್ದೀನಿ. ಅಂಡ್ ಕೊನೆಯದಾಗಿ ನಮ್ಮ ಬಿ ಎಂ ಕಂಕನವಾಡಿ ಕಾಲೇಜ್ಗೆ ಥ್ಯಾಂಕ್ಸ್.

0: ಸರ್, ನಾ ಹೇಳಿಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಡಾಕ್ಟರ್ ಗಿರಿಜಾ ಸಾನಿಕೋಪ್ ಮ್ಯಾಮ್ ಅಂಡ್ ಡಾಕ್ಟರ್ ಸಂಗೋಳಿ ಸರ್ ಅಂಡ್ ಗಿವಿಂಗ್ ಮೀ ದಿಸ್ ಅಪಾರ್ಚುನಿಟಿ. ಥ್ಯಾಂಕ್ಸ್ ಟು ವೇಣುಧ್ವನಿ, ಇದೊಂದು ನನಗೆ ಗುಡ್ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿಕೆ ಇಷ್ಟಪಡ್ತೇನೆ. ಧನ್ಯವಾದ.
1: ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮಕ್ಕೆ ಬಂದು ಈ ಗರ್ಭ ಸಂಸ್ಕಾರದ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು.
0: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಗರ್ಭ ಸಂಸ್ಕಾರದಿಂದ ತಾಯಿಗೆ ಹಾಗೂ ಮಗುವಿಗೆ ಆಗುವ ಒಳ್ಳೆಯ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಗರ್ಭ ಸಂಸ್ಕಾರದಲ್ಲಿ ಪಿಜಿ ಟ್ರೈನರ್ ಆಗಿರುವಂತಹ ಡಾಕ್ಟರ್ ಪ್ರತಿಭಾ ಗೌಡರ್ ಅವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019049904 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ಮಧುರ
1: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ನೆನಪುಗಳ ಮಾತು ಮಧುರ.
3: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
4: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
3: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
4: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
3: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 24 86 286.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಸವಿತಾ ಪಡಶೆಟ್ಟಿ, ಪ್ರೊಫೆಸರ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಬೇಸಿಕ್ ಪ್ರಿನ್ಸಿಪಲ್, ಕೆಎಲ್ಇ ಶ್ರೀ BMK ಕಂಕನವಾಡಿ ಆಯುರ್ವೇದಿಕ್ ಕಾಲೇಜ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೆಎಲ್ಇ ಆಯುರ್ವೇದ ಕಾಲೇಜ್ ಯಾವಾಗಲೂ ಪೇಷಂಟ್ ಅಂದರೆ ರೋಗಿಗಳ ಮತ್ತು ಸ್ವಸ್ಥವಾದ ವ್ಯಕ್ತಿಗಳ ಮೇಲೆ ವಿವಿಧವಾದ ಆಹಾರ ಪದ್ಧತಿಗಳ ಮೇಲೆ ತಮ್ಮ ವಿವಿಧ ರೀತಿಯ ಅದರದೇ ಆದ ಮೌಲ್ಯಗಳನ್ನು ಜನರಿಗೆ ಕೊಡುತ್ತಾ ಬಂದಿದೆ. ಇವತ್ತು ನಾನು ಒಂದು ಇದೇ ರೀತಿಯಾದ ವಿಶೇಷವಾದ ಆಹಾರಗಳ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಇವತ್ತಿನ ನಾನು ಮಾತನಾಡುತ್ತಿರುವ ವಿಷಯ ಬೇಳೆಕಾಳುಗಳ ಮಹತ್ವ ಮತ್ತು ದ್ವಿದಳ ಧಾನ್ಯಗಳ ಮಹತ್ವ, ಶಿಂಬಿ ಧಾನ್ಯಗಳ ಮಹತ್ವ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಆಹಾರದಲ್ಲಿ ಮುಖ್ಯವಾಗಿ 6 ಅಂಶಗಳು. ಭೂಮಿಯ ಮೇಲಿರುವ ಎಲ್ಲಾ ಜೀವಿಗಳಿಗೂ ಆಹಾರ ಬೇಕೇ ಬೇಕು. ಆಹಾರವಿಲ್ಲದೆ ನಮ್ಮ ಬದುಕಿಲ್ಲ. ಆದ್ದರಿಂದ ಆಹಾರ ಬದುಕಿನ ಪ್ರಾಥಮಿಕ ಅವಶ್ಯಕತೆಗಳಲ್ಲಿ ಒಂದಾಗಿದೆ. ಉತ್ತಮ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ಪ್ರತಿದಿನ ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವುದು ಬಹಳ ಅಗತ್ಯವೆಂದು ಪರಿಗಣಿಸಲಾಗಿದೆ. ಆಹಾರದಲ್ಲಿ ವಿವಿಧ ರೀತಿಯ ತರಕಾರಿಗಳು, ಹಣ್ಣುಗಳು, ಪೌಷ್ಟಿಕಾಂಶಗಳು ಮತ್ತು ಇನ್ನಿತರ ಧಾನ್ಯಗಳ ಪ್ರಯೋಜನಗಳನ್ನು ಪಡೆಯಬಹುದು. ಇವತ್ತಿನ ನನ್ನ ವಿಷಯದಲ್ಲಿ ಶಿಂಬಿ ಧಾನ್ಯಗಳ ಪ್ರೋಟೀನ್ಗಳ ಆಗರವನ್ನು ನಾನು ನಿಮಗೆ ಹೇಳಲು ಇಚ್ಛಿಸುತ್ತೇನೆ. ಈ ಆಹಾರದಲ್ಲಿ ಮುಖ್ಯವಾಗಿ 6 ಅಂಶಗಳಿರುತ್ತವೆ. ಅದೇ ರೀತಿಯಾಗಿ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಜಿಡ್ಡು, ವಿಟಾಮಿನ್, ಮಿನರಲ್ ಮತ್ತು ಫೈಬರ್ಗಳು. ಇವುಗಳಲ್ಲಿ ಮುಖ್ಯ ಶಕ್ತಿಯ ಘಟಕ ಕಾರ್ಬೋಹೈಡ್ರೇಟ್ ಆಗಿದ್ದರೂ ಪ್ರೋಟೀನ್ಗಳಿಗೆ ಶರೀರದ ಬೆಳವಣಿಗೆಯ ದೃಷ್ಟಿಯಿಂದ ಅತ್ಯುತ್ತಮ ಮಹತ್ವ. ಯಾವ ರೀತಿಯ ಆಹಾರಗಳು, ಯಾವ ರೀತಿಯ ಧಾನ್ಯಗಳು ನಮ್ಮ ಶರೀರಕ್ಕೆ ಬೇಕಾಗುತ್ತೆ ಅನ್ನೋದನ್ನು

ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿಯಬೇಕೆಂದರೆ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಸ್ಪತ್ರೆ, ಅದರಲ್ಲಿ ಒಂದು ಮುಖ್ಯ ವಿಭಾಗವಾದ ಪತ್ಯಾಪತ್ಯ ವಿಭಾಗದಲ್ಲಿ ನೀವು ಬಂದು ಸಂಪರ್ಕಿಸಬಹುದು. ಆದ್ದರಿಂದಲೇ ಪ್ರತಿದಿನ ನಿತ್ಯದ ಆಹಾರದಲ್ಲಿ ಬೇಳೆಕಾಳುಗಳು ರೂಢಿಗೆ ಬಂದಿರುವುದು. ಆದರೆ ಶರೀರಕ್ಕೆ ಬೇಕಾಗಿರುವ ಎಲ್ಲ ಅಮೈನೋ ಆಸಿಡ್ಗಳು ಸಸ್ಯಾಹಾರಿಗಳಿಗೆ ಕೇವಲ ಬೆಳೆಗಳಿಂದಲೇ ದೊರಕಬಹುದು. ಆಗ ಅಕ್ಕಿ ಬೆಳೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸೇರಿಸಿ ತಿನ್ನುವುದರಿಂದ ಅವಶ್ಯವಿರುವ ಎಲ್ಲ ಅಮೈನೋ ಆಸಿಡ್ಗಳ ಪೂರೈಕೆ ಆಗುತ್ತದೆ. ಇದೆಲ್ಲ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ, ನಮ್ಮ ಆಹಾರ ಕ್ರಮಗಳಲ್ಲಿ ಏಕದಳ ಧಾನ್ಯಗಳೊಂದಿಗೆ ದ್ವಿದಳ ಧಾನ್ಯಗಳನ್ನು ಬೆರೆಸಿ ಸೇರಿಸಿ ತಿನ್ನುವ ಕ್ರಮ ಇದೆ. ಆಯುರ್ವೇದದಲ್ಲಿ ಎಲ್ಲ ದ್ವಿದಳ ಧಾನ್ಯಗಳನ್ನು ಶಿಂಬಿ ಧಾನ್ಯಗಳೆಂದು ಕರೆಯುತ್ತಾರೆ. ಅವುಗಳಲ್ಲಿ ಮುಖ್ಯವಾದವು ಹೆಸರು ಕಾಳು, ಕಾಡು ಹೆಸರು, ಕಲಾಯ, ಮುಕುಷ್ಟ, ಮಸುರ, ಮಂಗಲ್ಯ, ಚಣಕ, ಸತಿನ, ತ್ರಿಪುಟಿಕ, ಹರೇಣು, ಅಡಕಿ ಮುಂತಾದವು ಪ್ರಮುಖಗಳು. ಮುದ್ಗವೆಂದರೆ ಹೆಸರು ಕಾಳು, ಅಡಕಿ ಎಂದರೆ ತೊಗರಿ ಬೇಳೆ, ಮಸುರು ಎಂದರೆ ಸಾರಂಗಿ ಬೇಳೆ ಅಂದರೆ ಹಳದಿ ಬಣ್ಣದ್ದು, ಬಿಳಿಯ ಬಣ್ಣದ ಸಾರಂಗಿ ಬೇಳೆಗೆ ಮಂಗಲ್ಯವೆನ್ನುತ್ತಾರೆ, ಚಣಕವೆಂದರೆ ಕಡಲೆ ಬೇಳೆ, ಸತಿನವೆಂದರೆ ಸಣ್ಣ ಬಟಾಣಿ, ಹರೇಣುವೆಂದರೆ ಮೂರು ಮೂಲೆಯುಳ್ಳ ಧಾನ್ಯ. ಈ ಎಲ್ಲಾ ದ್ವಿದಳ ಧಾನ್ಯಗಳ ಕಷಾಯ ಮತ್ತು ಮಧುರರಸ ಹೊಂದಿರುತ್ತವೆ. ಕಫ ಮತ್ತು ಪಿತ್ತಗಳನ್ನು ಕಡಿಮೆ ಮಾಡುತ್ತವೆ. ಶೀತವೀರ್ಯವಾದರೂ ಕಟು ವಿಪಾಕವಾಗಿರುವುದರಿಂದ ಮೇದಸ್ಸು ಅಂದರೆ ಕೊಬ್ಬಿನ ಅಂಶ ಹೆಚ್ಚದಂತೆ ನೋಡಿಕೊಳ್ಳುವುದು ಮತ್ತು ರಕ್ತವನ್ನು ಸಂರಕ್ಷಿಸುವುದು, ಮಲಮೂತ್ರಗಳನ್ನು ತಡೆಗಟ್ಟುತ್ತದೆ. ಇವುಗಳಲ್ಲಿ ಹಸಿರು, ಹಳದಿ, ಕಪ್ಪು ಮತ್ತು ಕೆಂಪು ಬಣ್ಣದ ಹೆಸರು ಕಾಳುಗಳಿವೆ. ಇವುಗಳಲ್ಲಿ ಹಸಿರು ಬಣ್ಣದ ಹೆಸರು ಶ್ರೇಷ್ಠ. ಸಾರಂಗಿ ಬೇಳೆ ಮಲಬದ್ಧತೆ ಮಾಡುತ್ತದೆ, ಮಕುಷ್ಟ ಕ್ರಿಮಿಕರ, ಕಲಾಯ ವಾತವನ್ನು ಹೆಚ್ಚಿಸುತ್ತದೆ, ತೊಗರಿಯು ಕಫಪಿತ್ತಹರ. ಸಾರಂಗಿ ಬೇಳೆಯನ್ನು ಬಿಟ್ಟು ಉಳಿದ ದ್ವಿದಳಗಳನ್ನು ಹೊಟ್ಟೆಯಲ್ಲಿ ಗಾಳಿ ತುಂಬುವಂತೆ ಮಾಡುತ್ತದೆ, ಉದ್ದು ಜೀರ್ಣಕ್ಕೆ ಕಷ್ಟ, ಮಲಮೂತ್ರಗಳನ್ನು ಭೇದಿಸಿ ಹೊರತುಪಡಿಸುತ್ತದೆ, ವೀರವೃದ್ಧಿ ಮಾಡುತ್ತದೆ, ಮೊಲೆಹಾಲು ಅಂದರೆ ಬ್ರೆಸ್ಟ್ ಮಿಲ್ಕ್ ಅನ್ನು ಹೆಚ್ಚಿಸುತ್ತದೆ, ಮತ್ತೆ ಅದು ವಾತಹರ. ಬೇಳೆಕಾಳುಗಳ ಪುಡಿಯನ್ನು ಸ್ನಾನದಲ್ಲಿ ಸೋಪಿನ ಬದಲು ಬಳಸುವುದರಿಂದ ಚರ್ಮವು ಮೃದುವಾಗುವುದು, ಸ್ಕ್ರಬ್ನಂತೆ ತ್ವಚೆಯು ಸ್ವಚ್ಛಗೊಂಡು ಚರ್ಮದ ಅಲರ್ಜಿಗಳನ್ನು ಸಂರಕ್ಷಿಸುವುದು. ಎಲ್ಲ ದ್ವಿದಳ ಧಾನ್ಯಗಳ ಪ್ರೋಟೀನ್ ವರ್ಗದಲ್ಲಿ ಅಡಕವಾಗಿರುತ್ತದೆ. ಪ್ರೋಟೀನ್ ಶಬ್ದದ ಅರ್ಥ ಮೊದಲ ಆದ್ಯತೆ ಎಂದು, ಹಾಗೆಂದು ಇವುಗಳನ್ನು ಅತಿಯಾದ ಬಳಕೆ ಸಲ್ಲದು. ಆಹಾರದ ಶ್ರೇಷ್ಠ 20% ಇದ್ದರೆ ಸಾಕು. ಇವೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿಯಬೇಕೆಂದರೆ ನಮ್ಮದೇ ಕಾಲೇಜು ಮತ್ತು ಆಸ್ಪತ್ರೆಯಾದ ಶ್ರೀ ಕೆಎಲ್ಇ ಕಂಕನವಾಡಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಸಂಪರ್ಕಿಸಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇದೇ ರೀತಿಯಾದ ಆಹಾರವನ್ನು ನೀವು ಗರ್ಭಿಣಿಯರಲ್ಲಿ ಯಾವ ರೀತಿ ತನ್ನ ಕೆಲಸವನ್ನು ಮಾಡುತ್ತದೆ? ಬೇಳೆಕಾಳುಗಳಲ್ಲಿ ಪೊಲೆಟ್ ಮತ್ತು ಕಬ್ಬಿಣಾಂಶ ಹೇರಳವಾಗಿದ್ದು ಗರ್ಭಿಣಿಯರು ತಮ್ಮ ಪೌಷ್ಟಿಕಾಂಶದ ಅವಶ್ಯಕತೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ನಿಮ್ಮ ದೈನಂದಿನ ಆಹಾರದಲ್ಲಿ ಅಂದರೆ ಗರ್ಭಿಣಿಯರಲ್ಲಿ ಬೇಳೆಕಾಳುಗಳನ್ನು ಸೇರಿಸುವುದು ಆರೋಗ್ಯಕರ. ಕೆಂಪು ರಕ್ತ ಕಣಗಳ ಉತ್ಪಾದನೆಯಲ್ಲಿ ಇದು ಹೆಚ್ಚಿನ ಉತ್ತೇಜನ ಮಾಡುತ್ತದೆ. ಗರ್ಭಾವಸ್ಥೆಯಲ್ಲಿ ಮಹಿಳೆಯರಲ್ಲಿ ನರಕೊಳವೆ ದೋಷಗಳನ್ನು ತಡೆಗಟ್ಟಲು ಬೇಳೆಕಾಳುಗಳು ಸಹಾಯ ಮಾಡುತ್ತವೆ. ಬೇಳೆಕಾಳುಗಳ ಸೇವನೆಯು ಗರ್ಭಿಣಿ ಮತ್ತು ಮಗುವಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿ. ಇದರ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆಯಲು ನಮ್ಮದೇ ಆಸ್ಪತ್ರೆಯಾದ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗದಲ್ಲಿ ಬಂದು ತಾವು ಸಂಪರ್ಕಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬೇಳೆಕಾಳುಗಳ ಪೌಷ್ಟಿಕ ಮೌಲ್ಯ ಹೇಗಿರುತ್ತದೆ? ಬೇಳೆಕಾಳುಗಳು ಪ್ರೋಟೀನ್, ಫೈಬರ್, ಉತ್ಕರ್ಷಣ ನಿರೋಧಕಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು ಉತ್ತಮ ಮೂಲವ್ಯಾಧಿಯಾಗಿದೆ. ನಿಮ್ಮ ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳಲು ಅಗತ್ಯಗಳನ್ನು ಪೂರೈಸಲು ಪೌಷ್ಟಿಕಾಂಶದ ವೈವಿಧ್ಯತೆ ಅತ್ಯಗತ್ಯ. ಅದೇ ರೀತಿ ಆಹಾರವು ನಮ್ಮ ದೈಹಿಕ ಬೆಳವಣಿಗೆಯಲ್ಲೂ ತನ್ನ ಸಹಾಯವನ್ನು ಮಾಡುತ್ತದೆ. ಹದಿಹರೆಯುವುದರಲ್ಲಿ ನಿಮ್ಮ ದೇಹಕ್ಕೆ ಸ್ನಾಯುಗಳನ್ನು ನಿರ್ಮಿಸಲು ಮತ್ತು ದೇಹದ ಆರೋಗ್ಯವನ್ನು ಉತ್ತೇಜಿಸಲು ಮತ್ತು ಕಾಪಾಡಲು ವಿವಿಧ ಪೋಷಾಂಶಗಳ ಅಗತ್ಯವಿರುತ್ತದೆ. ನೀವು ಸಸ್ಯಾಹಾರಿಗಳಾಗಿದ್ದರೆ ನೀವು ಅನೇಕ ರೀತಿಯ ಬೇಳೆಕಾಳುಗಳನ್ನು ಸೇವಿಸಲು ಮೂಲಕ ಪ್ರೋಟೀನ್ ಮತ್ತು ಇತರ ಪೋಷಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ದೈನಂದಿನ ಆಹಾರದಲ್ಲಿ ಮಸೂರಗಳಂತ ಆರೋಗ್ಯಕರ ಆಹಾರಗಳನ್ನು ಸೇರಿಸುವುದರಿಂದ ಮಕ್ಕಳಲ್ಲಿ ದೌರ್ಬಲ್ಯತೆಯನ್ನು ಕಡಿಮೆ ಮಾಡಬಹುದು. ಇದಷ್ಟೇ ಅಲ್ಲದೆ ಹೃದಯ ರೋಗಿಗಳಲ್ಲಿಯೂ ಬೇಳೆಕಾಳುಗಳು ತನ್ನ ಮಹತ್ವವನ್ನು ರೂಪಿಸಿಕೊಂಡಿದೆ. ಬೇಳೆಕಾಳುಗಳ ಸೇವನೆಯಿಂದ ರಕ್ತದೊತ್ತಡ ಅಥವಾ ಹೃದಯ ರಕ್ತನಾಳದ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು. ಈ ಎಲ್ಲ ಮಹತ್ವಗಳು ವಿವಿಧ ರೀತಿಯ ಅಧ್ಯಯನಗಳಿಂದ ತನ್ನ ಉತ್ತೇಜನವನ್ನು ಪಡೆದುಕೊಳ್ಳುತ್ತಾ ಬಂದಿದೆ. ಹೃದಯ ರೋಗಿಗಳು ಅಥವಾ ಹೃದಯದ ಯಾವುದೇ ಸಮಸ್ಯೆಗಳನ್ನು ನೀವು
ಹೊಂದಿದ್ದರೆ ಇಂದೇ ನಮ್ಮ ಆಯುರ್ವೇದ ಆಸ್ಪತ್ರೆಯನ್ನು ಭೇಟಿ ಮಾಡಿ ಹೃದಯ ರೋಗ ತಜ್ಞರನ್ನು ಸಂಪರ್ಕಿಸಿ ನಿಮ್ಮ ಆಹಾರ ಪದ್ಧತಿಯನ್ನು ಅಳವಡಿಸಿಕೋಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಷ್ಟು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಧನ್ಯವಾದಗಳು.

ಆತ್ಮೀಯ ಸ್ನೇಹಿತರೆ, ಇದು ವಾರದ ಮೊದಲನೇ ದಿನ, ಶುಭ ಸೋಮವಾರ. ಈ ವಾರದ ಚಿತ್ರಮಂದಿರ ನನ್ನ ಕಡೆಯಿಂದ. ಇದರ ಅರ್ಥ ಇವತ್ತು ರಿಕ್ವೆಸ್ಟ್ ಇರುವುದಿಲ್ಲ. ಓಪನಿಂಗ್ ಗೀತೆ ಇತ್ತು ನಮ್ಮ ಕನ್ನಡ ಚಿತ್ರರಂಗದ ಶ್ರೀ ಧರ್ಮಸ್ಥಳ ಮಹಿಮೆ, ಎಸ್ ಸಾರಿ, ಶ್ರೀ ಧರ್ಮಸ್ಥಳ ಮಹಾತ್ಮೆ ಅನ್ನೋ ಚಿತ್ರದ್ದು. ಈಗ ಮುಂದಿನ ಗೀತೆ ಶಿವರಾತ್ರಿ ಮಹಾತ್ಮೆ ಅನ್ನೋ ಚಿತ್ರದ್ದು ಗೀತೆ ಬರ್ತಾ ಇದೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ನಾನು ರೆಡಿ ಮಾಡಿಟ್ಟಿದ್ದೇನೆ, ಅದನ್ನು ಕೇಳಿ ಎಂಜಾಯ್ ಮಾಡಿ. ಸ್ನೇಹಿತರೆ, ಇದು ವೇಣು ಧ್ವನಿ 90.4 FM KL ಈ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ವಾಟ್ಸಪ್ ಮೆಸೇಜ್ ಏನು ಹೇಳುತ್ತೆ, ರಾಜೇಶ್ರೀ ಅವರು ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ಹೇಳ್ತಾ ಇದ್ದಾರೆ. ಗೀತೆಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಎಸ್, ಧನ್ಯವಾದ, ಹ್ಯಾಪಿ ಮಂಡೇ, ಓಂ ನಮಃ ಶಿವಾಯ. ರಾಜ್ ಇವರು ಅಡ್ವೊಕೇಟ್ ಪ್ರಮಿಳ ಹಂಪನ್ನವರು ಇಲ್ಲ ಇವತ್ತು, ಗೀತೆಗಳು ಇಲ್ಲ ಇವತ್ತು, ರಿಕ್ವೆಸ್ಟ್ ಇರುವುದಿಲ್ಲ. ಆತ್ಮೀಯ ಸ್ನೇಹಿತರೆ, ಈ ವಾರದ ಚಿತ್ರಮಂದಿರ ನನ್ನ ಕಡೆಯಿಂದ. ಚಂದ್ರಕಾಂತ್ ಬಡಗಾವಿಯವರೇ, ಈ ವಾರದ ಚಿತ್ರಮಂದಿರ ನನ್ನ ಕಡೆಯಿಂದ. ಸೊ ಪೂಜಾ ಅವರು ಮೆಸೇಜನ್ನು ಮಾಡಿದ್ದಾರೆ, ಅವರ ತಾಯಿಗೆ ಇಷ್ಟವಾಯಿತು ಈ ಗೀತೆ, ಓಪನಿಂಗ್ ಗೀತೆ ಕೇಳಿ ಎಂಜಾಯ್ ಆಯಿತು, ಬಹಳ ಎಕ್ಸೈಟೆಡ್ ಇದ್ದೇವೆ ನಿಮ್ಮ ಲಿಸ್ಟ್ ಕೇಳಲಿಕ್ಕೆ. ಎಸ್ ಆತ್ಮೀಯ ಸ್ನೇಹಿತರೆ, ವಾರದ ಈ ಒಂದಿನ ಬರುವ ಚಿತ್ರಮಂದಿರ ಒಂದ್ಸಲ ನಾನು ನನ್ನ ಕಡೆಯಿಂದ ಅಂದರೆ ನಾನು ಸಂಗ್ರಹಿಸಿ ಇಟ್ಟಿರುವ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ, ಪ್ರಸಾರವಾಗದಂತಹ ಗೀತೆ, ಕೇಳಲಾರದಂತಹ ಗೀತೆಯನ್ನು ರೆಡಿ ಮಾಡಿಟ್ಟಿದ್ದೇನೆ. ಬನ್ನಿ, ಶಿವರಾತ್ರಿ ಮಹಾತ್ಮೆ, ಶಿವರಾತ್ರಿ ಮಹಾತ್ಮೆ ಚಿತ್ರದ ಗೀತೆ ರೆಡಿಯಾಗಿದೆ. ಇದು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಹಾಡನ್ನು ಕೇಳಿ ಮಜಾ ಮಾಡಿ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ. ಈ ವಾರದ ವಿಶೇಷತೆ ಈ ಚಿತ್ರಮಂದಿರ ನನ್ನ ಕಡೆಯಿಂದ. ಹಾಡನ್ನು ಕೇಳಿ ಮಜಾ ಮಾಡಿ.

0: ಕಾರ್ಯಕ್ರಮ ಮುಂದಿಗೆ ನಾವು ನವಕೋಟಿ ನಾರಾಯಣ ಚಿತ್ರದ ಗೀತೆ ರೆಡಿ ಆಗಿದೆ. ಮಾನವ ಜನ್ಮ ದೊಡ್ಡದು ಈ ವಾರದ ಚಿತ್ರಮಂದಿರ ನನ್ನ ಕಡೆಯಿಂದ ದಯವಿಟ್ಟು ತಾವೆಲ್ಲರೂ ಪ್ರೀತಿಯಿಂದ ಕೇಳಿ ಈ ಗೀತೆಗಳ ಸಾಹಿತ್ಯವನ್ನ ಕೇಳಿ. ಆತ್ಮೀಯ ಸ್ನೇಹಿತರೆ, ಎಂಜಾಯ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಭಕ್ತಿಯ ಜ್ಯೋತಿ ಬೆಳಗಲಿ. ಇದೇ ಒಂದೇ ಒಂದು ಉದ್ದೇಶದೊಂದಿಗೆ ಚಿತ್ರಮಂದಿರದ ಉಣಬಂದಿದ್ದೇನೆ. ಬನ್ನಿ, ಕೇಳಿ, ಎಂಜಾಯ್ ಮಾಡಿ. ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಅವೇನು ಧ್ವನಿ ಇದು 9.4 FM ಕೆ ಎಲ್ ಈ ಕನಸು ಹಾಡನ್ನ ಕೇಳಿ ಮಜಾ ಮಾಡಿ.
1: ಮಾನವ

0: పరమేశ్వర
1: ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ. ಈ ವಾರದ ಚಿತ್ರಮಂದಿರ ನನ್ನ ಕಡೆಯಿಂದ ಆತ್ಮೀಯ ಸ್ನೇಹಿತರೆ ಸಂಗ್ರಹಿಸಿ ಇಟ್ಟಿರುವ ಗೀತೆಗಳನ್ನ ಕೇಳಿ ಎಂಜಾಯ್ ಮಾಡಿ. ಪ್ರಥಮೇಶ್ ಅವರು ಮೆಸೇಜ್ ಮಾಡಿದ್ರೆ, ಸರ್ ಸೂಪರ್ ಗೀತೆ, ಮಾನವ ಜನ್ಮ ಕೇಳಿ ಬಹಳ ಸಂತೋಷವಾಯಿತು. ನೀವು ಹೇಳಿರೋ ಪ್ರಕಾರ ಗೀತೆಗಳ ಸಾಹಿತ್ಯ ಮೇಲೆ ಫೋಕಸ್ ಮಾಡ್ತೇವೆ ಸರ್, ಗೀತೆಗಳು ಒಳ್ಳೆಯದಾಗಿವೆ, ಧನ್ಯವಾದ. ಎಸ್ ಪ್ರಥಮೇಶ್ ಅವರು, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಮಹಾಸಾಧ್ವಿ ಮಲ್ಲಮ್ಮ ಅನ್ನೋ ಚಿತ್ರದ್ದು ಗೀತೆ ರೆಡಿಯಾಗಿದೆ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ. ಈ ವಾರದ ಚಿತ್ರಮಂದಿರ ನನ್ನ ಕಡೆಯಿಂದ, ಇದರ ಅರ್ಥ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಇರುವುದಿಲ್ಲ. ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳನ್ನು ಕೇಳಲಾರದಂತಹ, ಪ್ರಸಾರವಾಗದಂತಹ ಒಳ್ಳೊಳ್ಳೆ ಮುತ್ತಿನಂತಹ ಗೀತೆ. ನನ್ನ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮೆಲ್ಲರಿಗೂ, ಗೀತೆಗಳನ್ನು ಕೇಳುವಾಗ ಸ್ವಲ್ಪ ಅದರಲ್ಲಿರೋ ಸಾಹಿತ್ಯ, ಅದರಲ್ಲಿರೋ ಶಬ್ದಗಳು, ಅದರ ಮೇಲೆ ಫೋಕಸ್ ಮಾಡಿ. ಆತ್ಮೀಯ ಸ್ನೇಹಿತರೆ, ಈ ಮಾನವ ಜನ್ಮ ದೊಡ್ಡದು ಅದರಲ್ಲಿ ಏನಿತ್ತು ನೋಡಿದ್ರಲ್ಲ, ಕಾಮಕ್ರೋಧನ್ನ ದಂಡಿಗಿಡಿ ನಾಮ ಜಪ ಮಾಡಿ ಅಂತ, ಎಷ್ಟು ಚೆನ್ನಾಗಿತ್ತಲ್ಲ, ಕೇಳಿದ್ರಲ್ಲ, ಎಂಜಾಯ್ ಮಾಡಿದ್ರಲ್ಲ. ಮುಂದೆ ಹೋಗೋಣ. ಬರ್ತಾ ಇದೆ ಮಹಾಸಾಧ್ವಿ ಮಲ್ಲಮ್ಮ ಚಿತ್ರದು ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ. ಶರಣೆಂದು ಬಂದೆ ಕೇಳಿ ಮಜಾ ಮಾಡಿ.

ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM ಕೆ ಎಲ್ ಇ ಕನಸು. ಸ್ನೇಹಿತರೆ, ಇವತ್ತಿನ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ. ಈ ವಾರದ ಚಿತ್ರ ಮಂದಿರ ನನ್ನ ಕಡೆಯಿಂದ ಅಂತ ಹೇಳಿದೆ, ಅದರ ಅರ್ಥ ಗೀತೆಗಳನ್ನ ಸಂಗ್ರಹಿಸಿ ಇಟ್ಟಿದ್ದೇನೆ. ಕನ್ನಡ ಚಿತ್ರರಂಗದ ಕೇಳಲಾರದಂತಹ ಪ್ರಸಾರವಾಗದಂತಹ ಗೀತೆಗಳನ್ನ ಸಂಗ್ರಹಿಸಿ ಇಟ್ಟಿದ್ದೇನೆ. ಸೊ ಸ್ನೇಹಿತರೆ, ಗೀತೆಗಳು ಸೂಪರ್ ಆಗಿ ಬರ್ತಾ ಇವೆ ಅಂತ ಮಾಲ್ಡೀವ್ಸ್ ಮಾರಿಷಸ್ ನ ರಾಜೇಶ್ ಕುಮಾರ್ ಅವರು, ಗುಡ್ ಮಾರ್ನಿಂಗ್ ಬ್ರದರ್, ಗೀತೆಗಳು ಸೂಪರ್ ಅಂತ ಹೇಳಿದರೆ ಅವರಿಗೆ ಧನ್ಯವಾದ ರಾಜೇಶ್ ಕುಮಾರ್ ಅವರೇ. ಆ್ಯಂಡ್ ಎಲ್ಲ ನನ್ನ ವೇಣುಧ್ವನಿಯ ಪ್ರೀತಿಯ ಕೇಳುಗರಿಗೆ ಒಂದೇ ರಿಕ್ವೆಸ್ಟು, ಗೀತೆಗಳನ್ನು ಕೇಳುವಾಗ ಅದರಲ್ಲಿರೋ ಆ ಸಾಹಿತ್ಯದ ಮೇಲೆ ಫೋಕಸ್ ಮಾಡಿ. ಮನಸ್ಸು ಪ್ರಶಾಂತ ಶಾಂತವಾಗುತ್ತೆ, ಮನಸ್ಸಿನಲ್ಲಿ ಭಕ್ತಿಯ ಜ್ಯೋತಿ ಬೆಳಗುತ್ತೆ. ಸೊ ಸ್ನೇಹಿತರೆ, ವಿಜಯಲಕ್ಷ್ಮಿಯವರು ಕರೆ ಮಾಡಿ, ತಂಗಿ ಮಗ ಅವರ ಜನ್ಮದಿನ ಇದೆ ಅಂತ ಹೇಳಿದ್ದಾರೆ. ಸೊ ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ ಅವರ ತಾಯಿ ಸವಿತಾ ಅವರು, ಅವರ ತಂದೆ ನಾರಾಯಣ ಅವರು. ಸೊ ಯಾರ ಜನ್ಮದಿನ ಇದೆ ಅಂದರೆ ವಿನಾಯಕ ಅವ್ರದ್ದು. ಸೊ ಸ್ನೇಹಿತರೆ, ವಿನಾಯಕ ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ ಸವಿತಾ ಅವರು, ನಾರಾಯಣ ಅವರು, ರೇಣುಕಾ ಅವರು, ವಿಜಯಲಕ್ಷ್ಮಿ ಅವರು, ವಿನಾಯಕ ಅವರೇ. ಇವತ್ತಿನ ಈ ಚಿತ್ರಮಂದಿರ ಕಾರ್ಯಕ್ರಮದಲ್ಲಿ ನಿಮಗೆ ನೂರಾರು ಕಾಲು ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ಡೇ. ಜೀವನದಲ್ಲಿ ಏನ್ ಬೇಕಾದ್ ಮಾಡಿ, ತಂದೆ ತಾಯಿಗೆ ಮೊದಲು ಮರ್ಯಾದೆ ಕೊಡಿ, ಅದು ಸವಿತಾ ಮೇಡಮ್ ಹಾಗೂ ನಾರಾಯಣ ಅವರಿಗೋಸ್ಕರ ಅವರಿಗೆ ಮರ್ಯಾದೆ ಮೊದಲು ಕೊಡಿ. ಇದೇ ಹೇಳೋದ್ರಿಪ್ಪ ವಿನಾಯಕ್ ಅವರೇ. ಒಳ್ಳೇದಾಗ್ಲಿ, ಇವತ್ತಿನ ದಿನ ನಿಮ್ಮ ಮನಸ್ಸಲ್ಲಿ ಇರೋ ಆ ಖುಷಿ ಸದಾ ಇರಲಿ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಕ್ರಾಂತಿಯೋಗಿ ಬಸವಣ್ಣ ಅನ್ನೋ ಚಿತ್ರದ ಗೀತೆ ರೆಡಿ ಆಗಿದೆ ಆತ್ಮೀಯ ಸ್ನೇಹಿತರೆ. ಈ ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಈ ಗೀತೆ ಇದಾದ ತಕ್ಷಣ ಸ್ನೇಹಿತರೆ ಬರ್ತಾ ಇದೆ. ಗೀತೆ ಫ್ರಾಮ್ ದ ಮೂವಿ ಭಕ್ತ ಮಾರ್ಕಂಡಯ್ಯ. ಅದಾದ ತಕ್ಷಣ ಬರ್ತಾ ಇದೆ ಸ್ನೇಹಿತರೆ, ಶಿವರಾತ್ರಿ ಮಹಾತ್ಮೆ ಅನ್ನೋ ಚಿತ್ರದ್ದು ಗೀತೆ. ಸೊ ಸ್ನೇಹಿತರೆ, ಗೀತೆಗಳನ್ನು ಹಿಂಗೆ ರೆಡಿ ಮಾಡಿಟ್ಟಿದ್ದೇನೆ, ಅದನ್ನು ತಾವೆಲ್ಲರೂ ಆರಾಮ್ಸೆ ಕೇಳಿ ಎಂಜಾಯ್ ಮಾಡಿ. ಇದು ನಿಮ್ಮೊಂದಿಗೆ ನಾವು ಶುಭ ಶುಭ ಶುಭ ಸೋಮವಾರ ಸ್ಪೆಷಲ್, ವರ್ಷದ 6ನೇ ತಿಂಗಳು, ತಿಂಗಳಿನ 8ನೇ ದಿನ. ಇದು ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಈ ವಾರದ ಚಿತ್ರ ಮಂದಿರ ನನ್ನ ಕಡೆಯಿಂದ ಒಳ್ಳೊಳ್ಳೆ ಗೀತೆಗಳನ್ನು ರೆಡಿ ಮಾಡಿಟ್ಟಿದ್ದೇನೆ, ಕೇಳಿ ಮಜಾ ಮಾಡಿ.

ಜಾಗಿ ಬಸವನು ಬಂದು ಸೇರಿದನು ಕಲ್ಯಾಣ ವೇಗದಲ್ಲಿ ಕಟ್ಟಿ ಅನುಭವ ವೇಗದಲ್ಲಿ ಕಟ್ಟಿ ಅನುಭವ ಮಂಟಪವ ಮಾಗಿಸಿದ ಜನರ ಮುಕ್ತಿ ಪದಕ್ಕೆ

ಬಾಯಿ ಕೊಟ್ಟಿದ್ದಾರೆ, ಬೆರಳು ಕೊಟ್ಟಿದ್ದಾರೆ. ಒಳ್ಳೆ ನಾಮಜಪ ಮಾಡಿ, ಬೈಗಳ ಕಮ್ಮಿ ನಾಮಜಪ ಜಾಸ್ತಿ ಮಾಡಿ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬರ್ತಾ ಇದೆ ಶಿವರಾತ್ರಿ ಮಹಾತ್ಮೆ ಅನ್ನೋ ಚಿತ್ರದ ಗೀತೆ. ಸೊ ಒಂದು 5 ಚಿತ್ರವನ್ನು ನಾನು ರೆಡಿ ಮಾಡೇನಿ ರೀ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಲ್ಲ ಗೀತೆಗಳು ಜಾಸ್ತಿ ಪ್ರಸಾರನೇ ಆಗಿಲ್ಲ. ಈಗ ಮುಂದಿನ ಹಾಡು ರೆಡಿ ಆಗಿದೆ, ಶಿವರಾತ್ರಿ ಮಹಾತ್ಮೆ ಅನ್ನೋ ಚಿತ್ರದ್ದು. ಬೆಂಗಳೂರು ಲತಾ ಅನ್ನೋರು ಅವರು ಹಾಡಿದ್ದಾರೆ ಈ ಹಾಡು. ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ದಿಸ್ ಇಸ್ ನಿಮ್ಮೊಂದಿಗಿನ್ನಾವು ಚಿತ್ರ ಮಂದಿರ. ಈ ವಾರದ ಚಿತ್ರ ಮಂದಿರ ನನ್ನ ಕಡೆಯಿಂದ ಹಾಡನ್ನ ಕೇಳಿ ಎಂಜಾಯ್.

ಇಂದಿನ ಶುಭ ದಿನವು ನೋಡಿ ಆತ್ಮೀಯ ಸ್ನೇಹಿತರೆ, ಮುಂಜಾನೆ ಎದ್ದ ತಕ್ಷಣ ನಿಮ್ ಕಡೆ ಎರಡು ಆಯ್ಕೆ ಇರುತ್ತೆಪ್ಪ. ಇವತ್ತಿನ ದಿನ ಸುಖವಾಗಿ ಖುಷಿಯಾಗಿ ತೆಗೆಯೋಣ, ಇಲ್ಲ ಅಂದ್ರೆ ದುಃಖದಲ್ಲಿ. ನಿನ್ನೆ ಮೊನ್ನೆ ಅಚ್ಚಿ ಹೋದ ವಾರ, ಹೋದ ತಿಂಗಳು, ಹೋದ ವರ್ಷ, 10 ವರ್ಷ ಹಿಂದೆ ಯಾರೋ ಹೇಳಿರುವ ಮಾತನ್ನ ತಗೊಂಡು ತಿಕ್ಕಾಡಿ ತಿಕ್ಕಾಡಿ ಇವತ್ತಿನ ದಿನ ಕಳಿಬಹುದು. ಇಂದಿನ ದಿನವೇ ಅನ್ನೋ ಗೀತೆ ನವಕೋಟಿ ನಾರಾಯಣ ಚಿತ್ರದ್ದು ರೆಡಿಯಾಗಿದೆ. ಸೊ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ದಿನದ್ದು ವಿಶೇಷತೆ ನಿಮ್ಮೆಲ್ಲರಿಗೂ ಗೊತ್ತು. ಈ ವಾರದ ಚಿತ್ರಮಂದಿರ ನನ್ನ ಕಡೆಯಿಂದ ಎಲ್ಲ ಹಳೆ ಗೀತೆಗಳನ್ನು ಕೇಳಿ ಹೊರಗಡೆ ಇರೋ ವಾತಾವರಣ ಮಳೆರಾಯನ ಕೃಪೆ ಆಗಿದೆ. ಮಳೆಯಲ್ಲಿ ಸೈಕಲ್ ತುಳಿದಾಡ್ಕೊಂಡು ಹೋಗೇನು ನೋಡ್ರಿಪ್ಪ ನಿನ್ನೆ ರಾತ್ರಿ. ಮಮ್ಮಿನೂ ಬೈದ್ಲು, ಆದರೆ ಸ್ನೇಹಿತರೆ ಗಮ್ಮತ್ತು ಗಮ್ಮತ್ತು. ಆ ರೇನ್ ಕೋಟ್ ಧರಿಸಿ ಹೋಗಿದ್ದೆ. ಆ್ಯಂಡ್ ನನ್ನ ಸೈಕಲಿಗೆ ಎಲ್ಲ ಮುಂದೆ ಟಾರ್ಚ್, ಹಿಂದೆ ಬ್ಯಾಕ್ ಲೈಟ್ ಎಲ್ಲ ಐತ್ರಿ ಸ್ನೇಹಿತರೆ. ಹಿಂಗೆ ತಿಳ್ಕೊಬೇಡ್ರಿ, ಮಂಜುರಾತ್ರಿ ಸೈಕಲ್ ಮಳೆಯಾಗಿ ಹೊಡೆದ ನಾವು ಹೊಡೆಯೋಣ ಅಂತ ಕತ್ಲಾಗೆಲ್ಲ ಸೈಕಲ್ ಹೊಡಿಲಿಕ್ಕೆ ಹೋಗಬೇಡಿ. ಸೈಕಲನ್ನು ತೊಗೊಂಡಿದ್ದೇನೆ, ಅದಕ್ಕೆ ಮುಂದೆ ಟಾರ್ಚು ಇದೆ, ಹೆಡ್ ಲ್ಯಾಂಪು ಇದೆ ಸ್ನೇಹಿತರೆ, ಹಿಂದಿನ ಟೇಲ್ ಲ್ಯಾಂಪು ಇದೆ. ಅಂದರೆ ಹೋಗೋರು ಬರೋರಿಗೆ ಗೊತ್ತಾಗಬೇಕು, ನನಗೂ ಹಾದಿ ನೋಡಬೇಕು ಅಲ್ವಾ. ಸೊ ಸ್ನೇಹಿತರೆ, ಮಳೆಯಾಗಿ ಸೈಕಲ್ ಹೊಡೆದಿರೋ ಗಮ್ಮತ್ತೇ ಬೇರೆ. ಈಗ ಪ್ರಾರಂಭವಾಗುತ್ತೆ ಆತ್ಮೀಯ ಸ್ನೇಹಿತರೆ ಮಳೆಗಾಲ. ಸೊ ಸ್ನೇಹಿತರೆ, ಈ ಮಳೆಗಾಲದಲ್ಲಿ ತಮ್ಮ ದೇಹವನ್ನು ಫಸ್ಟ್ ಕ್ಲಾಸ್ ಆಗಿ ಇಟ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಆ ದೇಹವನ್ನು ಫಸ್ಟ್ ಕ್ಲಾಸ್ ಆಗಿ ಇಟ್ಕೊಳ್ಳಿಕ್ಕೆ ಹೊರಗಡೆ ಹೋಗಾಕ ಸಿಗುವುದಿಲ್ಲ, ವ್ಯಾಯಾಮ ಮಾಡಕ್ಕೆ ಅನ್ನೋರಿಗೆ ಒಂದೇ

ಮಾತು ಮನೆಯಲ್ಲಿ ಕುಂತು ಪ್ರಾಣಾಯಾಮ ಮಾಡಿದ್ರು ಉತ್ತಮ. ಬಹಳಷ್ಟು ಜನರು ಮುಂಜಾನೆ ಮಳೆ ಇತ್ತಂತ ನೆಡ್ರಿ, ಮಕ್ಕಳನ್ನ ಹಂಗೆ ಮಾಡಕ್ಕೆ ಹೋಗ್ಬೇಡಿ. ಆತ್ಮೀಯ ಸ್ನೇಹಿತರೆ, ಮನೆಯಲ್ಲಿಯೂ ಕೂಡ ಒಂದು 5-10 ನಿಮಿಷ ಏನಾದರೂ ಮಾಡಿ, ಏಕೆಂದರೆ ಮಳೆ ಬಂದರೆ ಎಲ್ಲ ವ್ಯಾಯಾಮ ಮಾಡೋರಿಗೆ ಒಂದು ಒಳ್ಳೆ ಕಾರಣ ಸಿಗುತ್ತೆ. ಹೋಯ್ ಹೊರಗಡೆ ಮಳೆ ಬರೋದು, ನಾನು ಅಂಥ ಜೋರು ಮಳೆಯಾಗ ನಾನು ಸೈಕಲ್ ಹೊಡೆಯಕ್ಕೆ ಹೋಗಿದ್ರಿ, ರೇನ್ ಕೋಟ್ ಧರಿಸಿಯೇ ಹೋಗಿದ್ದೆ. 20 ನಿಮಿಷ ಹೊಡೆದು ಬಂದು ನೋಡ್ರಿ, ಶಬ್ದನೇ ಇಲ್ಲ, ಸ್ವರ್ಗ ಸ್ವರ್ಗ ಸ್ವರ್ಗ. ಏನಾದರೂ ಮಾಡಿ ತಮ್ಮ ದೇಹವನ್ನು ಫಸ್ಟ್ ಕ್ಲಾಸ್ ಆಗಿ ಇಟ್ಕೊಳ್ಳಿ. ಏಕೆ ಅಂದರೆ ಆತ್ಮೀಯ ಸ್ನೇಹಿತರೆ, ದೇಹವನ್ನು ದೇವಾಲಯ ಮಾಡಿಕೊಳ್ಳುವುದಕ್ಕ ಈ ಜೀವನದ ಉದ್ದೇಶ ಮಾಡಿಕೊಳ್ಳಿ. ಹಾಡನ್ನು ಕೇಳಿ ಮಜಾ ಮಾಡಿ.

ಪ್ರಸಾದ್ ಅವರು ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ, ಮಂಜುನಾಥ್ ಸರ್ ನಿಜವಾಗ್ಲೂ ಗೀತೆಗಳು ಕೇಳ್ತಾ ನಮಗಂತರೂ ಸಂತೋಷ ಆಗ್ತಾ ಇದೆ ಒಂದು, ಆದರೆ ದೇಹ ದೇವಾಲಯ ಮಾಡಿಕೊಳ್ಳೋ ವಿಷಯ ಮಾತ್ರ ಸತ್ಯ ಬಿಡಿ, ನಾವು ಅವಾಗವಾಗ ಮರೆತು ಬಿಡ್ತೇವೆ. ಈ ವಿಷಯವನ್ನು ಕೇಳ್ತೇವೆ, ಯಾರೋ ಹೇಳಿದ್ದನ್ನು ತಿಳ್ಕೊಂಡು ತಪ್ಪು ತಿಳ್ಕೋತೇವೆ ಅಥವಾ ದುಃಖದಲ್ಲಿರ್ತೇವೆ. ಇವತ್ತಿನ ಈ ದಿನದ ಬಗ್ಗೆ ನೀವು ಹೇಳಿದ್ದು ನಿಜವಾಗ್ಲೂ ಚೆನ್ನಾಗಿದೆ. ಪ್ರಸಾದ್ ಅವರೇ, ನಿಮ್ಮ ಹೆಸರು ತಕ್ಕಂತೆ ಇವತ್ತಿನ ದಿನ ನಿಮಗೆ ಸಿಕ್ಕಿದೆ ಅಂದರೆ ಅದೇ ನಿಜವಾದ ಪ್ರಸಾದ. ಒಳ್ಳೆಯದಾಗಿರಿ, ಖುಷಿಯಾಗಿರಿ. ನಾನು ಹೇಳಿರುವ ಮಾತು, ನಾನೇ ಎಷ್ಟೋ ಪುಸ್ತಕಗಳು ಓದ್ತಾ ಓದ್ತಾ ನನಗೆ ಒಂದು ಮಾತ್ರ ಗೊತ್ತಾಯಿತು ಸ್ನೇಹಿತರೆ, ಎಲ್ಲ ಒಂದು ಕಡೆ ಇವತ್ತಿನ ದಿನ ನಮಗೆ ಸಿಕ್ಕಿದೆ, ಈ ಸಮಯ ಸಿಕ್ಕಿದೆ, ಈ ಒಂದು ಕ್ಷಣ ಸಿಕ್ಕಿದೆ, ಇದೇ ನಿಜವಾದ. ಅದಕ್ಕೆ ಅಂತಾರೆ ಇಂಗ್ಲೀಷ್ನಲ್ಲಿ, ಟುಡೇ ಈಸ್ ಕಾಲ್ಡ್ ದ ಪ್ರೆಸೆಂಟ್. ಪ್ರೆಸೆಂಟ್ ಅಂತ ಹೇಳ್ತಾರೆ, ಪ್ರೆಸೆಂಟ್ ಅಂದರೆ ಬಹುಮಾನ. ಪ್ರಸಾದ್ ನೋಡ್ರಿ, ನಮ್ಮ ಪ್ರಸಾದ್ ಅವರು ಹೆಂಗಿದ್ದಾರೆ ಹಂಗೆ. ಸೊ ಸ್ನೇಹಿತರೆ, ಇವತ್ತಿನ ದಿನ ನಿಮಗೆ ಸಿಕ್ಕಿದೆ ಈ ಸೂರ್ಯೋದಯ, ಶುಭ ಸೋಮವಾರ 8 June 2026. ಇವತ್ತಿನ ದಿನ ಎಷ್ಟೋ ಜನ ನೋಡಿರುವುದಿಲ್ಲ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಈ ಶುಭ ಏನಂತಾರೆ ಸೂರ್ಯೋದಯವನ್ನು ನೋಡಿರುವುದಿಲ್ಲ ಬಹಳಷ್ಟು ಜನ. ನಿಮಗೆ ಸಿಕ್ಕಿದೆ ಅಲ್ಲ ಈ ಅವಕಾಶ. ಬಿಡಪ್ಪ ಮಂಜುನಾಥ, ಇಂಥ ಒಂದು ಜೀವನ ತೊಗೊಂಡು ಏನು ಮಾಡ್ತೀವಿ, ಅದಾಗೋದಿಲ್ಲ ಇದ್ರಲ್ಲಿ, ಅದನ್ನೆಲ್ಲ ದಂಡಿಗಿಡ್ರಿ, ಆರಾಮ್ಸೆ ಜೀವನ ಕಳೀರಿ. ಒಳ್ಳೊಳ್ಳೆ ಗೀತೆಗಳನ್ನು ರೆಡಿ ಮಾಡಿದ್ದಾನೆ. ಇದು ಮುಂದಿನ ಗೀತೆ, ಮಹಾಸಾಧ್ವಿ ಮಲ್ಲಮ್ಮ ಚಿತ್ರದ್ದು, ಓಂ ಶ್ರೀ ಶೈಲಿ ವಾತ್ಸಲ್ಯ ಅನ್ನೋ ಒಂದು ಗೀತೆ. ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ಸೊ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು, ಶುಭ ಸೋಮವಾರ ಚಿತ್ರಮಂದಿರ ಕಾರ್ಯಕ್ರಮದ ಇವತ್ತಿನ ವಿಶೇಷತೆ, ನಾನು ರೆಡಿ ಮಾಡಿಟ್ಟಿರುವ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳನ್ನು ಕೇಳುವುದು, ಮಜಾ ಮಾಡುವುದು, ದೇಹ ದೇವಾಲಯ ಮಾಡ್ಕೊಳ್ಳೋದು. ಆಲ್ ರೈಟ್, ಹಾಡನ್ನು ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರಾವ ಏನು ಧ್ವನಿ, ಇದು 90.4 FM KLE ಕರಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಸೋಮವಾರ ವರ್ಷದ 6ನೇ ತಿಂಗಳು ತಿಂಗಳಿನ ಮೊದಲನೇ ದಿನ ಪ್ರೀತಿಯ ಸ್ನೇಹಿತರೆ ಚಿತ್ರಮಂದಿರ ನನ್ನ ಕಡೆಯಿಂದ ಸೊ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀರಾ. ಓಂ ನಮ ಶಿವಾಯ, ಶುಭೋದಯ, ಸೋಮವಾರದ ಶುಭೋದಯ ಅಂತ ರವಿಯವರು ಮೆಸೇಜ್ ಅನ್ನು ಮಾಡಿದ್ದಾರೆ. ಎಸ್ ರವಿಯವರೇ, ಶುಭೋದಯ ನಿಮಗೂ ಕೂಡ, ಒಳ್ಳೆಯದ್ದಾಗಲಿ. ಸೊ ತುಂಬ ಧನ್ಯವಾದಗಳು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ತಾಯಿಯವರನ್ನ ಕೇಳಿದೆ ಅಂತ ಹೇಳು. ನಮ್ಮ ವಿನಾಯಕ್ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ, ಹಳೆಯ ಹಾಡುಗಳನ್ನು ಕೇಳಿ ನೀವೇ ಹಚ್ಚುತ್ತಿದ್ದೀರಿ ಎಂದು ಅನ್ನಿಸುತ್ತೆ. ಯಾ ನಾನೇ ಹುಡುಕಾಡಿದೆ, ನಾನು ಸ್ನಾನಕ್ಕೆ ಹೋಗಿದೆ, ಬರುವುದು ಹಳೆಯ ಹಾಡುಗಳು ಕೇಳ್ತಾ ತುಂಬ ಸಂತೋಷವಾಯಿತು. ಎಸ್ ಥ್ಯಾಂಕ್ ಯು ವಿನಾಯಕ್ ಅವರಿಗೆ, ವಿನಾಯಕ್ ಢವಳಿ ಅವರಿಗೆ. ಹಳೆಯ ಹಾಡುಗಳನ್ನು ಕೇಳಿ ನೀವೇ ಹಚ್ಚುತ್ತಿದ್ದೀರಿ ಎಂದು ತಿಳಿದು ಶೋಭಾ ಅವರನ್ನು ಕೇಳಿ ಖಚಿತಪಡಿಸಿಕೊಂಡೆ. ಎಸ್, ಈ ವಾರದ ಚಿತ್ರಮಂದಿರ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ನನ್ನ ಕಡೆಯಿಂದ ಒಂದ್ಸಲ ತಗೊಂಡು ಖಂಡಿತ ಬಂದೇ ಬರುತ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇ ಆಗಿದೆ. ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಸ್ಪೆಷಲ್ ಸಹಜವಾಗಿ ನಾರ್ಮಲ್ ಆಗಿ ನೀವೆಲ್ಲರೂ ಭಾಗವಹಿಸ್ತೀರಾ. ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಯನ್ನು ರಿಕ್ವೆಸ್ಟ್ ಮಾಡ್ತೀರಾ, ಆದರೆ ಅದರಲ್ಲಿ ಒಂದು ನಾನು ತಗೋತೇನೆ ಅವಕಾಶ. ಅದಕ್ಕೆ ತಯಾರಿ ಭಾಳ ಮಾಡಿರ್ತೇನೆ. ಹುಡುಕಾಡ್ಬೇಕಲ್ರಿಪ್ಪ, ನಾನೇ ಕೇಳಿರೋಂಗಿ. ನಾನು ಹುಟ್ಟಿಲ್ಲ ಆವಾಗಿಂದ ಚಿತ್ರಗಳಪ್ಪ ಇವೆಲ್ಲ. ನವಕೋಟಿ ನಾರಾಯಣ 1964 ಬಂದಿರುವುದು ನಮ್ಮ ಅಣ್ಣವರದು. ಸೊ ಸ್ನೇಹಿತರೆ ಬನ್ನಿ, ಈ ಗೀತೆಯನ್ನು ಕೇಳೋಣ, ಎಂಜಾಯ್ ಮಾಡೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ವಾರದ ಮೊದಲನೇ ದಿನ ಶುಭ ಸೋಮವಾರ 8 June 2026 ಚಿತ್ರಮಂದಿರ. ಈ ಕಾರ್ಯಕ್ರಮದ ವಿಶೇಷತೆ, ಇವತ್ತಿನ ಕಾರ್ಯಕ್ರಮದ ಎಲ್ಲ ಗೀತೆಗಳು ನಾನು ರೆಡಿ ಮಾಡಿಟ್ಟಿದ್ದೇನೆ, ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

ಏನ್ ಗೀತೆಗಳು ಸರ್, ಯಾವತ್ತೂ ಕೇಳಲಿಲ್ಲ ಅಂತ ಗೀತೆ ಆಗಿತ್ತು. ಯಾಕಮ್ಮ ಯಾಕಮ್ಮ, ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಮಹಾಸಾಧ್ವಿ ಮಲ್ಲಮ್ಮ ಅನ್ನೋ ಚಿತ್ರ. ರವಿ ಅವರೇ, ಮಹಾಸಾಧ್ವಿ ಮಲ್ಲಮ್ಮ ಅನ್ನೋ ಚಿತ್ರದ್ದು ಆ ಗೀತೆ ಆಗಿತ್ತು. ಸೊ ನೀವು ಕೇಳಿದಿರಾ, ನನಗೂ ಆ ಹಾಡು ಕೇಳುವಾಗ ನಾನು ಅಪೇಕ್ಷೆಯಲ್ಲಿದ್ದು ಯಾರಾದರೂ ಮೆಸೇಜ್ ಮಾಡಿದ್ರು, ಭಾಳ ಚಲೋ ಇತ್ತಲ್ರಿ ಹಾಡು, ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಸೊ ದ್ಯಾಟ್ ವಾಸ್ ಫ್ರಾಮ್ ದ ಮೂವಿ ಯಾಕಮ್ಮ ಯಾಕಮ್ಮ ಅನ್ನೋ ಹಾಡು ಮಹಾಸಾಧವಿ ಮಲ್ಲಮ್ಮ ಅನ್ನೋ ಚಿತ್ರದ್ದು ಆಗಿತ್ತು. ಎರಡು ಮೂರು ಭಜನೆ ಮತ್ತು ಇದು ಆಯಿತು ನೋಡ್ರಿ ಪ್ರಸಾರ. ದಿಸ್ ವಾಸ್ ಆಲ್ಸೋ ಫ್ರಮ್ ದ ಮೂವಿ. ಈಗ ಕಳ್ಳಲ್ಲಿ ಕಾದಿಟ್ಟ ಗುಂಡು ಅನ್ನೋ ಒಂದು ಹಾಡು, ಆ ಹಾಡು ಎಸ್ ಪಿ ಬಿ ಅವರ ಧ್ವನಿಯಲ್ಲಿ, ಕ್ರಾಂತಿಯೋಗಿ ಬಸವಣ್ಣ ಅವ್ರದ್ದಾಗಿತ್ತು. ಶ್ರೀರಾಮನ್ ಮಹಾದೇವ ಈ ಒಂದು ಶ್ಲೋಕ ಫ್ರಮ್ ದ ಮೂವಿ ಶಿವರಾತ್ರಿ ಮಹಾತ್ಮೆ ಅನ್ನೋದು ಆ ಚಿತ್ರದ್ದು ಆಗಿತ್ತು. ಈಗ ಮುಂದೆ ಹೋಗೋಣ, ಬರ್ತಾ ಇದೆ ಗೀತೆ. ಭಕ್ತರ ಬಂಧು ಅಣ್ಣಪ್ಪ ಅನ್ನೋ ಗೀತೆ, ಶ್ರೀ ಧರ್ಮಸ್ಥಳ ಮಹಾತ್ಮೆ ಅನ್ನೋ ಚಿತ್ರದ್ದು. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳು ಲೈನ್ಡ್ ಅಪ್ ಇವೆ, ನೀವು ಕೇಳ್ತಾ ಇದ್ದೀರಾ. ಇದು ಚಿತ್ರಮಂದಿರ ಯೋಜನೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗದಂತಹ ಆಧ್ಯಾತ್ಮ ಚಿತ್ರದ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ಆಧ್ಯಾತ್ಮ ಚಿತ್ರಗಳ ಗೀತೆಗಳನ್ನು. ಸೊ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಪ್ರೀತಿಯಿಂದ ಕೇಳ್ತಾ ಇದ್ದೀರಾ. ಎಸ್, ಪ್ರಥಮೇಶ್ ಅವರು ಮೆಸೇಜನ್ನು ಮಾಡಿದ್ದಾರೆ ಸರ್, ನಿಜವಾಗ್ಲೂ ಯಾಕಮ್ಮ ನಮಗೂ ಭಾಳ ಸಂತೋಷ ಕೊಡ್ತು ಒಂದು ಹಾಡು. ಎಸ್ ರೀ ಪ್ರಥಮೇಶ್ ಅವರು, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಒಳ್ಳೇದಾಗಲಿ ನಿಮಗೂ ಕೂಡ. ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಗುರಿ ಏನಿರಬೇಕು, ದೇಹ ದೇವಾಲಯ ಮಾಡಿಕೊಳ್ಳೋ ಗುರಿಯಾಗಿರಬೇಕು. ಹಾಡನ್ನು ಕೇಳಿ ಮಜಾ ಮಾಡಿ.

ಹರ ಹರ ಸುಂದರ ಸಾಂಬ ಸದಾಶಿವ ನಂದೇ ಮಹೇಶ ಪರ ಗುರುವರ ಶಶಿಧರ ಶಂಭೋ ಶಂಕರ ವಂದೇ ಉಮೇಶ ಹರ ಹರ ಸುಂದರ ಸಾಂಬ ಸದಾಶಿವ ನಂದೇ

ನನಗೆ ಖುಷಿ ಏನಂದ್ರೆ ನನ್ನ ವೇಣು ಧ್ವನಿಯ ಕೇಳುಗರಾದ ನೀವೆಲ್ಲರೂ ಖುಷಿಯಿಂದ ಪ್ರೀತಿಯಿಂದ ಕೇಳ್ತಾ ಇದ್ದೀರಾ. ರವಿ ಅವರು ಏನು ಹೇಳ್ತಾ ಇದ್ದಾರೆ, ರವಿವಾರ ರಜೆ ಇರುತ್ತೆ, ನೀವು ಗೀತೆಗಳನ್ನು ಹುಡುಕಾಡಿ ತೊಗೊಂಡು ಬಂದಿದ್ದೀರಾ, ಇಂಥ ದೇವರ ಹಾಡುಗಳನ್ನು ಕನ್ನಡ ವೇಣು ಧ್ವನಿಯಲ್ಲಿ ಪ್ರಸಾರ ಮಾಡುತ್ತಿದ್ದೀರಲ್ಲ ಸರ್, ನಿಮಗೆ ದೊಡ್ಡದೊಂದು ನಮಸ್ಕಾರ ಹಾಗೂ ಧನ್ಯವಾದಗಳು. ರವಿಯವರೇ, ತಾವು ಪ್ರೀತಿಯಿಂದ ಕೇಳ್ತೀರಾ ಆ್ಯಂಡ್ ತಮ್ಮ ಸಮಯ ಬಹುಮೂಲ್ಯ ಸಮಯ ಕೊಟ್ಟು ಕೇಳ್ತೀರಾ, ನಾನು ಮತ್ತೆ ಅದೇ ಹೇಳೋದು, ನೀವೆಲ್ಲರೂ ತಮ್ಮ ಸಮಯ ಕೊಡ್ತೀರಲ್ಲ ಅದಕ್ಕೆ ಯಾವುದು ಒಂದು ದೊಡ್ಡ ಜವಾಬ್ದಾರಿಯಾಗಿ ನಾವು ತೊಗೋಬೇಕು. ಸೊ ರುಕ್ಮಿನಿಯವರು ಗುಡ್ ಮಾರ್ನಿಂಗ್ ಮಂಜುನಾಥನ್ನ ಅಂತ ಮೆಸೇಜ್ ಮಾಡಿದರೆ, ನಮ್ಮ ಚಂದ್ರಕಾಂತ್ ಬಡಗಾವಿ ಅವರು ಕೇಳ್ತಿದ್ದೀರಾ, ಸೂಪರ್ ಸಾಂಗ್ ರೀ ಎಲ್ಲ ಸರ್, ನನಗಿಂತ ಓಲ್ಡ್ ಈ ಎಲ್ಲ ಗೀತೆ. ಎಸ್, ನಾನು ಅದಕ್ಕೆ ಇವತ್ತು ನನಗೆ ಗೊತ್ತಿತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಆಧ್ಯಾತ್ಮ ಚಿತ್ರಗಳು ಬಂದಿದೆ ಸ್ನೇಹಿತರೆ. ನಾವು ಅದನ್ನು ಆ್ಯಕ್ಚುಲಿ ನೋಡಲಿಕ್ಕೆ ಹೋದರೆ ಬಹಳ ಬಹಳ ಈಗ 1964ನಲ್ಲಿರೋ ಈ ಒಂದು ಚಿತ್ರ ಬರ್ತಾ ಇದೆ ನೋಡಿ, ಶಿವರಾತ್ರಿ ಮಹಾತ್ಮೆ, ಒಂದು 5 ಚಿತ್ರಗಳನ್ನು ಹುಡುಕಾಡಿದೆ, ಅದರಾಗಿರೋ ಎಲ್ಲ ಒಳ್ಳೆ ಆಧ್ಯಾತ್ಮ ಗೀತೆಗಳನ್ನು ರೆಡಿ ಮಾಡಿ ನಿಮ್ಮ ಮುಂದೆ ತೊಗೊಂಡು ಬಂದೆ. ಸೊ ಅದನ್ನು ತಾವು ಪ್ರೀತಿಯಿಂದ ಕೇಳ್ತಾ ಇದ್ದೀರಾ ಆ್ಯಂಡ್ ನನಗೆ ಖುಷಿ ಏನಂದರೆ ತಮ್ಮೆಲ್ಲರಿಗೂ ಖುಷಿ, ಅದರೊಂದಿಗೆ ತಮ್ಮ ಮನಸ್ಸಿನಲ್ಲಿ ಭಕ್ತಿಯ ಜ್ಯೋತಿ, ಅದರೊಂದಿಗೆ ತಮ್ಮ ದೃಷ್ಟಿಯಲ್ಲಿ ಎಲ್ಲದರಲ್ಲಿಯೂ ದೇವರನ್ನು ನೋಡುವ ಒಂದು ದೃಷ್ಟಿ ನಿಮಗೆ ದೇವರು ಕೊಟ್ಟರೆ ಇನ್ನೇನು ಬೇಕ್ರಿಪ್ಪ, ನನ್ನ ಉದ್ದೇಶನೇ ಅದು. ಜೀವನದಲ್ಲಿ ಒಬ್ಬರು ಇಬ್ಬರು ನನಗೆ ಸಂಖ್ಯೆ ಏನು ಹೇಳ್ರಿ, ನನ್ನ ಗುರಿ 4 ಜನರನ್ನು ಸಹಾಯ, 4 ಜನರನ್ನು ನಗಿಸಿ ಮನರಂಜಿಸಿ ಅವರ ಮನಸ್ಸನ್ನು ಭಕ್ತಿಯ ಜ್ಯೋತಿ ಬೆಳಗಿಸಿ ಆರಾಮಾಗಿರ್ರಿ. ಇವತ್ತು ಮುಂಜಾನೆ ಒಂದು ಪುಸ್ತಕ ಓದ್ತಿದೆ, ಆ ಪುಸ್ತಕದಲ್ಲಿ ಒಂದು ಒಳ್ಳೆ ಲೈನ್ ಇತ್ತು, ಬಾಯ್ಲಿಂಗ್ ವಾಟರ್ನಲ್ಲಿ ನಿಮ್ಮ ಶ್ಯಾಡೋ ಕಾಣಿಸೋದಿಲ್ಲ, ಅಂದರೆ ಕುದಿಯುವ ನೀರಲ್ಲಿ ನಿಮ್ಮ ಪ್ರತಿಬಿಂಬ ಕಾಣಿಸೋದಿಲ್ಲ, ಅದಕ್ಕೆ ಮನಸ್ಸು ಶಾಂತಿದ್ರೆ ಅಲ್ಲಿ ಮಾತ್ರ ಸತ್ಯ ಕಾಣಿಸುತ್ತೆ, ಅಸ್ಥಿರ ಮನದಲ್ಲಿ ಸತ್ಯ ಶಾಂತಿ ಇರುವುದೇ ಇಲ್ಲ. ಸೊ ಕುದಿಯೋ ನೀರಲ್ಲಿ ನಿಮ್ಮ ಮುಖ ಹಾಕಿ ನೋಡಿದ್ರೆ ನಿಮ್ಮ ಮುಖ ಕಾಣಿಸೋದಿಲ್ಲ, ಅದು ಸ್ಥಿರವಾದ ನೀರಲ್ಲಿ ನಿಮ್ಮ ಪ್ರತಿಬಿಂಬ ಕಾಣಿಸುತ್ತೆ, ಹೌದಲ್ವಾ, ಹೆಂಗಿದೆ ನೋಡಿ ಸ್ನೇಹಿತರೆ. ಸೊ ನಿಮ್ಮ ಕುದಿಯುವ ಮನಸ್ಸು ಅಂದರೆ ನಿಮ್ಮ ಅಸ್ಥಿರ ಮನಸ್ಸನ್ನು ಸ್ಥಿರವಾಗಿ ಮಾಡಲಿಕ್ಕೆ ಒಂದೇ ಮಾರ್ಗ, ತಮ್ಮ ಇಷ್ಟ ದೇವರ ನಾಮ ಜಪ ಮಾಡಿ, ಇನ್ನೊಬ್ಬರಲ್ಲಿ ತಮ್ಮ ಇಷ್ಟ ದೇವರನ್ನು ನೋಡಿ, ನಾನು ಇದೇ ದೇವರು ನೋಡಿ, ಅದೇ ದೇವರು ನೋಡಿ, ಇದೇ ದೇವರು ಹೇಳ್ತಾ ಇಲ್ಲ, ಇಷ್ಟು ದೇವರು ಇದ್ದಾರೆ ರೀ ಸ್ನೇಹಿತರೆ. ನಿಮಗೆ ವೈಯಕ್ತಿಕವಾದ ನಿಮ್ಮ ಪ್ರೀತಿಯ ದೇವರು ಇರ್ತಾರೆ, ಅದನ್ನು ಬರೇ ನೀವು ಹೋಗೋ ಗುಡಿಯಲ್ಲಿ ಮಾತ್ರ ನೋಡಲಿಕ್ಕೆ ಹೋಗಬೇಡಿ, ನೀವು ಹೋಗೋ ಪುಣ್ಯಕ್ಷೇತ್ರ ಇಲ್ಲದಲ್ಲಿ ಮಾತ್ರ ನೋಡಲಿಕ್ಕೆ ಹೋಗಬೇಡಿ. ಆಚೆ ಬಂದು ನಿಮ್ಮನ್ನು ದ್ವೇಷಿಸೋರು, ನಿಮ್ಮ ಕಾಲೆಳೆಯೋರು, ನಿಮ್ಮನ್ನು ಧೋಕಾ ಕೊಡೋರು, ನಿಮ್ಮನ್ನು ಕೋಪ ಮಾಡೋರು, ನಿಮ್ಮನ್ನು ಪ್ರೀತಿಸೋರು, ನಿಮಗೆ ಎಲ್ಲ ರೀತಿಯ ಕಷ್ಟದ ಪರಿಸ್ಥಿತಿಯಲ್ಲಿ ತಳ್ಳೋರು ಎಲ್ಲರಲ್ಲಿ ಹೋಗಿ ನೋಡಿ. ಆದರೆ ಅವ್ರಿಗೆ ಹೋಗಿ ಹೇಳಕ್ಕೆ ಹೋಗ್ಬೇಡ್ರಿ, ಏಯ್ ನಿನ್ನಲ್ಲಿ ದೇವ್ರು ನೋಡ್ತಾರೆ, ನೀ ಯಾಕೋ ನನಗೆ ಮೋಸ ಮಾಡತ್ತಿ ಅಂತ ಹಿಂಗೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ. ಆ ಮೋಸ, ಆ ನೋವು, ಆ ಸಮಸ್ಯೆ, ಅದು ನಿಮ್ಮ ತಯಾರಿಕೆನೇ ಇರುತ್ತೆ, ಅದು ನೀವೇ ಬೇಡ್ಕೊಂಡಿರ್ತೀರ ದೇವ್ರ ಕಡೆಯಿಂದ. ಯಾವತ್ತೂ ನನಗೆ ಒಂದೇ ಲೈನ್ ನೆನಪಾಗೋದು, ದೇವರೇ ನನಗೆ ಶಕ್ತಿ

0: ಕಡೆಯಿಂದ. ಸೊ ಎಲ್ಲಾ ಗೀತೆಗಳು ಸೂಪರ್ ಆಗಿವೆ ಅಂತ ರುಕ್ಮಿಣಿ ಅವರು ಕೂಡ ಮೆಸೇಜ್ ಅನ್ನ ಮಾಡಿದ್ದಾರೆ. ನನಗೆ ಅಷ್ಟೇ ಸಂತೋಷ, ತಾವು ಕೇಳ್ತಿರಲ್ಲ. ಸೊ ಕಾರ್ಯಕ್ರಮ ಮುಂದೆ ಹೋಗುತ್ತೆ, ಆದ್ರೆ ಗೀತ ಮುಂಚೆ ಬರ್ತಾ ಇದೆ ಒಂದು ಜಾಹೀರಾತು.
1: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ಕೇಳ್ತಾ ಇದ್ದೀರಾ, ಎಂಜಾಯ್ ಮಾಡ್ತಿದ್ರಲ್ಲ, ಏನ್ ಗೀತೆಗಳು ರೀಪ ಸ್ನೇಹಿತರೆ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಶಿವನಲ್ಲಿ ಶರಣಾಗಿರಣ್ಣ, ಭಕ್ತ ಮಾರ್ಕಂಡೇಯ ಚಿತ್ರದ ಗೀತೆ ರೆಡಿ ಆಗಿದೆ. ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಚಿತ್ರಮಂದಿರ. ಈ ವಾರದ ಚಿತ್ರಮಂದಿರ ನನ್ನ ಕಡೆಯಿಂದ. ನಾನ ಗೀತೆ ಕೇಳ್ತಾ ನನಗೆ ಖುಷಿ ಆಗ್ತಾ ಇದೆ. 10 ಗಂಟೆಯಿಂದ ನಾನು ಅಲ್ಲಾಡ್ಲೇ ಇಲ್ಲ. ಒಳ್ಳೆ ಗೀತೆ, ಯಾಕಂದ್ರೆ ಈ ಚಿತ್ರದ ಗೀತೆಗಳು, ಈ ಚಿತ್ರ ಬಂದಾಗ ನಾನು ಹುಟ್ಟ ಇಲ್ಲ ಆತ್ಮೀಯ ಸ್ನೇಹಿತರೆ, ಅಷ್ಟು ಹಳೆ ಗೀತೆಗಳು. ನನಗೂ ಭಕ್ತಿಯ ಮಾರ್ಗದಲ್ಲಿ ನಡಿಲಿಕ್ಕೆ ಸ್ವಲ್ಪ ಆಧಾರ ಆಗಲಿ. ನೋಡಿ, ಶಿವನಲ್ಲಿ ಶರಣಾಗಿರಣ್ಣ. ಆಹಾ, ಬನ್ನಿ ಕೇಳಿ ಎಂಜಾಯ್ ಮಾಡಿ.

ಕಾರ್ಯಕ್ರಮ ಮುಗಿಸುವ ಸಮಯ ಬಂತು. ಆತ್ಮೀಯ ಸ್ನೇಹಿತರೆ, ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಇಲ್ಲಿಯವರೆಗೆ ಕೇಳಿದ್ರಲ್ಲ, ಇದಾಗಿತ್ತು ನಿಮ್ಮೊಂದಿಗೆ ನಾವು ಚಿತ್ರಮಂದಿರ. ಈ ವಾರದ ಚಿತ್ರಮಂದಿರ ನನ್ನ ಕಡೆಯಿಂದ ಅಂತ ಹೇಳಿದೆ, ಆದರೆ ಅದರ ಅರ್ಥ ಇವತ್ತಿನ ಕಾರ್ಯಕ್ರಮದ ಎಲ್ಲ ಗೀತೆಗಳು ನನ್ನ ಕಡೆಯಿಂದ, ನಾನು ಸಂಗ್ರಹಿಸಿ ಇಟ್ಟು ನಿಮಗೆ ಕೇಳಿಸಿದೆ. ನೀವು ಎಲ್ಲರೂ ತಮ್ಮ ಸಮಯ ಕೊಟ್ಟು ಕೇಳಿದ್ದಕ್ಕೆ ಮತ್ತೆ ಮತ್ತೆ ಧನ್ಯವಾದ ತಿಳಿಸುತ್ತಾ, ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕಾ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ನಕ್ಕಿ ಅದೇ ಬೈಲಾಯಿ ನಾನ ಐ ಬಾಬಾ ನಂತರ ಕಾಯ ಬಾಜೈತಿ ನಕ್ಕಿ ಗಾವತರೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಗೋತ್ರ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಈ ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನೆಗೆಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೆ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೇ, ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ, ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವೊಬ್ಬರಿಗೆ ಕನಸು, ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿರಪ್ಪ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು. ಅಂತ ಕೆಲಸ ಮಾಡಿ, ಒಳ್ಳೆ ಕೆಲಸ ಈಗ ಇವತ್ತ ಸದ್ಯಕ್ಕೆ ಮಾಡ್ರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾರೆ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಇನ್ನೊಬ್ಬರ ಕಡೆ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಣವ, ಅಂಥ ವ್ಯಕ್ತಿ ಮಾತ್ರ ಆಗ್ಲಿಕ್ಕೆ ಹೋಗ್ಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಕ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ 90.4 FM. ಇದು KLE ಕನಸು. ಇಡೀ ವಿಶ್ವವೇ ತಲೆ ಎತ್ತಿ ನೋಡುವಂತಹ ಶ್ರೀಮಂತ ಸಂಸ್ಕೃತಿ ನಮ್ಮದು. ನಮ್ಮ ಸಿರಿವಂತ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಅದು ನಮ್ಮ ಜನಪದ. ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. ಈಗ ಕೇಳಿ ಜಿನ್ನಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಗೋರು ಗೋರಕ್ಕ ಗೋರುಕನ.

0: ಅಲ್ಲಕ್ಕನೆ ಭಾವ ಯಾನಾದು ಜಾಗ ಮಾಡಿರೋದು
1: ಪೂರ ತುಬುಟವೇ ಕಣಿ.
0: ಓಹೋ ದೊಡ್ಡ ಕೂರ
1: ಅದು ತುಬಟಯ್ಯ ದುಬಟಯ್ಯ.

ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಾಜ ಸೂವಯ್ಯ ರಾಜ ಕೆ ಸೂವಯ್ಯೋ ಯಾಲಕ್ಕಿ ಎಲೆ ಸಣ್ಣ ಕೇಳವ್ವ ಜನನಿ

0: ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಎಲ್ಲರಿಗೂ ನಮಸ್ಕಾರ. ಭಾವ ಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ಇದು ವೇಣುಧ್ವನಿ 90.4 FM KLE ಕನಸು. ಭಾವಗೀತೆಗಳನ್ನ ಕೇಳ್ತೀವಿ. ಹಾಗಿದ್ರೆ ಆ ಗೀತೆ ಬರೆದವರು ಯಾರು, ಯಾವ ಕವಿ ರಚಿಸಿದ ಗೀತೆ ಇದು ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಆ ಪ್ರಶ್ನೆಗೆ ತಕ್ಕ ಮಟ್ಟಿಗೆ ಉತ್ತರ ಕೊಡಲು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತು ಕೂಡ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಮಾತನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಈ ಒಂದು ಗೀತೆ ನಿಮಗಾಗಿ.

ಕುವೆಂಪು ಅವರು ಕನ್ನಡದ ಎರಡನೇ ರಾಷ್ಟ್ರಕವಿ ಅಂತಾನೆ ಹೇಳಬಹುದು. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ, ವಾಪಸ್ ಬಂದ ಮೇಲೆ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE.

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಜಯ ಭಾರತ ಜನನೀಯ ತನುಜಾತಿ. ಈ ನಾಡಗೀತೆಯನ್ನ ಕೇಳಿದ್ರೆ ಮೈಯೆಲ್ಲ ಜುಮ್ ಅನ್ನುತ್ತಲ್ವಾ? ಕರ್ನಾಟಕದ ಈ ನಾಡಗೀತೆ ಬರೆದವರು ನಮ್ಮ ಕುವೆಂಪು ಅವರು.

ಚೆಲುವಾದ ಪ್ರಕೃತಿಯ ಮಡಿಲು, ಎಳೆ ಬಿಸಿಲಿದೆ, ತಿಳಿಗೊಳದೆ ಅಲೆಗಳು ನಲಿಯುವ ಚಂದದ ನೋಟ, ತಂಪಾದ ಗಾಳಿ, ಅರಳಿದ ಹೂ ಸೊಬಗು, ಸೊಕ್ಕಿದ ಗಿಳಿ ಬಳಗ, ಇವುಗಳೆಲ್ಲ ಇದ್ದು ಒಲಿದ ಜೀವ ಜೊತೆಗಿಲ್ಲದಿದ್ದರೆ ಎದೆ ಕಳವಳಿಸುತ್ತ ಹಾಡುಬಾ, ಕೂಡುಬಾ, ಬೇಗ ಬಾ ಎಂದು ಒಲಿದ ಜೀವಕ್ಕಾಗಿ ಆ ತೊರೆದು ಹೋಗುತ್ತಿದೆ.

ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 ಎಫ್ ಎಂ ಕೆ ಎಲ್ ಇ ಕನಸು. ಜಯ ಭಾರತ ಜನನೀಯ ತನುಜಾತೆ, ಎಲ್ಲಾದರೂ ಇರು ಎಂತಾದರೂ ಇರು. ಓ ನನ್ನ ಚೇತನ ಆಗುನಿ ಅನಿಕೇತನ, ಹೀಗೆ ರಾಷ್ಟ್ರಕವಿ ಕುವೆಂಪು ಅವರ ಹಲವಾರು ಕನ್ನಡದ ಕವಿತೆಗಳು ಕನ್ನಡಿಗರ ಮನದಲ್ಲಿ ಮನೆ ಮಾಡಿವೆ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಒಂದು ಗೀತೆಯನ್ನು.

ಜಗದಕವಿ ಯುಗದಕವಿ ಕುವೆಂಪು ಅವರು ಕನ್ನಡದ ಸಾಹಿತ್ಯ ಆಗಸದಲ್ಲಿ ಒಂದು ಧ್ರುವ ತಾರೆ. ಅವರು ಕನ್ನಡಕ್ಕೆ ಸಲ್ಲಿಸಿದ ಗೌರವ ಅವಿಸ್ಮರಣೀಯ. ಇಂತಹ ಯುಗದ ಕವಿಯ ಬಗ್ಗೆ ಮಾತು ಒಂದೇ ಸಂಚಿಕೆಯಲ್ಲಿ ಮುಗಿಸೋಕ್ ಸಾಧ್ಯನಾ? ಖಂಡಿತ ಇಲ್ಲ ಅಂತ ಕಳೆದ ಸಂಚಿಕೆಯಲ್ಲಿ ಅಂದಿದ್ದೆ, ಆದ್ರೆ ಒಂದೆರಡು ಸಂಚಿಕೆಗಳಲ್ಲಿ ಖಂಡಿತ ಸಾಧ್ಯ ಇಲ್ಲ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮಾತನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಬಂತು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ದೀರಾ ಮೇನು ಧ್ವನಿ ನಾನಿ ಪಾಯಿಂಟ್ ಫೋರ್ ಎಫ್ಎಂ, ಇದು ಕೆ ಎಲ್ ಇ ಕನಸು ಬೆಳಕ ಅವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದು ನಗಸೋ ಪ್ರಯತ್ನ ಮಾಡೋ ಕಾರ್ಯಕ್ರಮ, ಏಕೈಕ ಕಾರ್ಯಕ್ರಮ ಹಾಸ್ಯ ಹೊನ್ನಲು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರ ಜೀವನದಲ್ಲಿ ನಾವು ಕೂಡ ಹೋಗಿರುತ್ತೇವೆ ಪ್ರವಾಸಕ್ಕೆ. ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋದಾಗ ಒಂದು ಕುತೂಹಲ ಇರುತ್ತೆ, ಹಾದಿ ದಾರಿ ಗೊತ್ತಿರುವುದಿಲ್ಲ. ಆ ಒಂದು ಲೊಕೇಶನ್ಗೆ ತಲುಪೋಕ್ಕಿಂತ ಮುಂಚೆ ಒಂದು ಚಿಂತಿ ಚಿಂತಿ ಚಿಂತಿ ಚಿಂತಿ ಬಿಟ್ರಪ್ಪ, ಚಿಂತಿ ಚಿಂತಿ ಬಿಟ್ರೆ ಆಗುತ್ತೀರಿ ಚಿರಂಜೀವಿ. ಇಂಥ ಒಂದು ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಇಂಟರ್ನೆಟ್ ಮುಖಾಂತರ ನಮಗೂ ಗೊತ್ತಾಗಿದೆ, ಈ ಮ್ಯಾಪ್ಸನ್ನು ಬಳಸಿದ್ರೆ ಆ ಮ್ಯಾಪ್ನಲ್ಲಿ ಬರ್ತಾಳೆ ಒಬ್ಬಾಕಿ ಅಕ್ಕ, ಹೇಳ್ತಾಳೆ ಇಲ್ಲಿಂದ ರೈಟ್ ಹೊಡಿ, ಅಲ್ಲಿಂದ ಲೆಫ್ಟ್ ಹೊಡಿ, ಲೆಫ್ಟ್ ಹೊಡೆದ ಕೂಡಲೇ ರೈಟ್ ಹೊಡಿ, ರೈಟ್ ಹೊಡೆದ ಕೂಡಲೇ ಹೋಗಿ ತೆಗಿನಾಗ ಬೀಳ್ಬೇಡವೋ ದೋಸ್ತ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಹಿಂಗೆ ನಾವು ಪ್ರವಾಸ ಮಾಡುವಾಗ ಜಿ ಪಿ ಎಸ್ ಮ್ಯಾಪನ್ನು ಬಳಸ್ತಿರ್ತೇವೆ. ಅಂಥ ಸಂದರ್ಭದಲ್ಲಿ ನಾನು ಒಂದು ಸಲ ಮ್ಯಾಪನ್ನು ಬಳಸ್ಕೊಂಡು ಕಾರ್ನಲ್ಲಿ ಹೋಗುವಾಗ ಎಲ್ಲೋ ಡೆಡ್ ಎಂಡ್ ಕಡೆ ಹೋಗಿ ನಿಂತೈತಿ, ಆದ್ರೂ ಮ್ಯಾಪ್ನಾಗ ಹೇಳತ್ತದ ಮುಂದಿನಿಂದ ರೈಟ್ ಹೊಡಿರಿ, ರೈಟ್ ಹೊಡೆದು ಲೆಫ್ಟ್ ಹೊಡಿರಿ ಅಂತ. ನಮ್ಮ ಡ್ರೈವರ್ ಬಾ ಯಾಕತ್ರಿ, ಏನೋ ಇದ, ಇಲ್ಲಿ ಲೆಫ್ಟ್ ಎಲ್ಲಿ ಹೊಡಿಲಿ ರೈಟ್ ಎಲ್ಲಿ ಹೊಡಿಲಿ, ಮುಂದೆ ಹೋದ್ರೆ ಗಾಡಿನ ನುಗ್ಗಿ ಹೊಡಿದಂಗೆ ಆಗ್ತದ. ಸರಿ ರಿವರ್ಸ್ ತೊಗೋತೇನೆ, ನಾಲ್ಕು ಜನರಿಗೆ ಕೇಳ್ತೇನೆ. ನಾಲ್ಕು ಜನರಿಗೆ ಕೇಳೋದ್ರಲ್ಲಿ ನಿಮ್ಗೆ ಇವತ್ತೊಂದು ಮಾತು ಹೇಳ್ತೇನೆ ಆತ್ಮೀಯ ಸ್ನೇಹಿತರೆ, ಗೊತ್ತಾಗಿದೆ ನಮ್ಮ ಭಾರತ ದೇಶದಲ್ಲಿ ಡಾಕ್ಟರ್ ಇಂಜಿನಿಯರ್ ಎಲ್ಲ ರೀತಿಯ ಪ್ರೊಫೆಷನ್ ಇದೆ. ಊರು ಬಿಟ್ಟು ಊರು ಹೋದಾಗ ಆಚೆ ಕುಂತಾಗ ಅಲ್ಲಿ ಆದಿ ಹೇಳೋ ಒಂದು ಪ್ರೊಫೆಷನ್ ಇರ್ತಾವ್ರಿ. ಎಸ್, ಯಾರಿಗೆ ಮಾರ್ಗದರ್ಶನ ಬೇಕು ಅಂತವ್ರಿಗೆ ಟಿ ಅಂಗಡಿ ಕಡೆ ಒಬ್ಬರು ಕುಂತಿರ್ತಾರ್ರಿ, ಅಣ್ಣ ಇದು ಎಲ್ಲಿ ಹೋಗ್ಬೇಕಣ್ಣ ಅಂತ ಹೇಳಿದ್ರೆ ಸಾಕು, ಎದ್ದು ಒಳಗೆ ಬಂದು ಕಾರ್ನಾಗ ಕೈ ಹಾಕಿ ಹೇಳ್ತಾರೆ, ಹಿಂಗೆ ತೊಗೊಂಡು ಲೆಫ್ಟ್ ಹೊಡ್ರಿ, ಲೆಫ್ಟ್ ತೊಗೊಂಡು ಮುಂದೆ ಹೊಡ್ರಿ, ನಾನು ಕೈ ಸ್ವಲ್ಪ ತೆಳಗೆ ಮಾಡಿರಣ್ಣ. ಇಷ್ಟು ಪ್ರೀತಿಯಿಂದ ಹೇಳ್ತಾ ಇರೋ ನಮ್ಮ ಭಾರತ ದೇಶದಲ್ಲಿ ಆತ್ಮೀಯ ಸ್ನೇಹಿತರೆ, ದಾರಿ ತಪ್ಪಿದ್ರೆ ಸಾಕು ಅಥವಾ ದಾರಿ ಎಲ್ಲೈತಿ ಅಂತ ಕೇಳ್ರಿ, ನಿಮಗೆ ಕಾರ್ ಗಾಡಿನಾಗ ಕುಂದಿಸಿ ಅಥವಾ ಅವ್ರದ್ದು ಸೈಕಲ್ ಟೂ ವೀಲರ್ ತೊಗೊಂಡು ಬಂದು ನಿಮ್ಮನ್ನು ಮಾರ್ಗವನ್ನು ತೋರಿಸ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಮಸಲಕ್ಷ್ಮಿ ಏನೋ ಡೌಟ್ ಮಾಡ್ಯಾಳ ನೋಡ್ರಿಪ್ಪ ನಮ್ಮ ಪ್ರೀತಿಯ ಆರಾಮರಾಜು ಮೇಲೆ. ಆ ಡೌಟ್ ಮಾಡಿರೋ ಕಾರಣ ಏನು ಏನೆಲ್ಲ ತಿಳಿಸುವೆ. ಆದರೆ ಅದರಿಗಿಂತ ಮುಂಚೆ ಒಂದು ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ. ನೀವು ಕೇಳ್ತಾ ಇದ್ರ ಹಾಸ್ಯ ಹೊನಲು ಸ್ಪೆಷಲ್ ಕಾರ್ಯಕ್ರಮ.

0: ಸ್ನೇಹಿತರೆ, ಹಾಡನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ, ನಾನು ಹೇಳಿದ್ನಲ್ಲ, ಒಂದು ಪ್ರವಾಸಕ್ಕೆ ನಾವು ಹೋದಾಗ ಮ್ಯಾಪ್ನ ಮೇಲೆ ಜಾಸ್ತಿ ಅವಲಂಬನೆ ಇರಲಾರದೆ ಆಚೆ ಇರೋ ಅಂದ್ರೆ ಅಲ್ಲಿರೋ ವ್ಯಕ್ತಿಗಳು, ಅಲ್ಲಿ ಒಂದು ಟೀ ಸ್ಟಾಲ್, ಟೀ ಅಂಗಡಿ, ಒಂದು ಕಿರಾಣಿ ಅಂಗಡಿ ಹೊರಗಡೆ ಇರೋ ವ್ಯಕ್ತಿಗಳು, ಅವರೊಂದಿಗೆ ನಾವು ಮಾತನಾಡಿದ್ರೆ ಕರೆಕ್ಟ್ ಆಗಿ ಮಾರ್ಗವನ್ನು ತೋರಿಸಿಕೊಡ್ತಾರೆ. ಇಲ್ಲದಿದ್ದರೆ ಸ್ನೇಹಿತರೆ, ಸಮಸ್ಯೆ ಮೇಲೆ ಸಮಸ್ಯೆ, ನನಗೂ ವೈಯಕ್ತಿಕವಾಗಿ ಆಗಿದೆ, ನಿಮಗೂ ವೈಯಕ್ತಿಕವಾಗಿ ಈ ಮ್ಯಾಪ್ ಅನ್ನ, ಗೂಗಲ್ ಮ್ಯಾಪ್ ಅನ್ನ ನಾವು ಅಳವಡಿಸಿಕೊಂಡು ಆ ಮಾರ್ಗದ ಏನ್ ತೋರ್ಸಾಗದ ಅದರ ತಕ್ಕಂಗೆ ನಾವು ಆ ಹಾದಿಗೆ ತಲುಪೇ ಇಲ್ಲ. ಆತ್ಮೀಯ ಸ್ನೇಹಿತರೆ, ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ನಮ್ಗೆ ಎಲ್ಲಿ ಹೋಗ್ಬೇಕು ಅಲ್ಲಿ ಬಹಳ ಸಮೀಪದ ಹಾದಿ ತೋರಿಸುವುದಿಲ್ಲರಿ, ಅದು ದೂರದಿಂದ ಸುತ್ತ ಹಾಕಿ ಅಲ್ಲಿ ಹೋಗೋ ಮಟ್ಟ ಸಾಕಾಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾನು ಏನ್ ಹೇಳಿದೆ ಬ್ರೇಕ್ನ ಮುಂಚೆ, ನಮ್ಮ ಮಸ್ಲಕ್ಷ್ಮಿಯವರು ಡೌಟ್ ಮಾಡ್ಯಾರ ಅಂತ. ಡೌಟ್ ಮಾಡ್ಯಾರ, ಯಾಕೆ ಡೌಟ್ ಮಾಡ್ಯಾರ ಅನ್ನೋ ಕೇಳೋ ಮಾತೇ ಮರೆತು ಬಿಟ್ಟೆ. ಅಯ್ಯ ಮಸ್ಲಕ್ಷ್ಮಿಯವರೇ, ಡೌಟ್ ಯಾಕೆ ಮಾಡಿದ್ರಿ? ಮಂಜುನಾಥ್ ಸರ, ನೀವು ಒಂದು ಮಾತು ಹೇಳ್ರಿ, ನಾನು ಹೇಳೋದು ಕರೆಕ್ಟು, ಈಕೆ ಹುಡುಗಿ ಹೇಳೋ ಕರೆಕ್ಟು?
1: ಇತ್ರಾಗ ಎಲ್ಲಿ ಹುಡುಗಿ ಬಂದ್ಲ ಮಂಚು, ನೀ ನನಗೆ ಒಂದು ಮಾತು ಕೇಳೋ ಮಾರಾಯ. ಇತ್ರಾಗ ಎಲ್ಲಿ ಹುಡುಗಿ ಬಂದಾಳ? ಇದು ಯಾರೋ ಒಂದು ಕಂಪ್ಯೂಟರ್ ಮಾತಾಡಕತ್ತೈತಿ, ನಿಲ್ಲೋ ಇದ ಕಂಪ್ಯೂಟರ್ ನಿಲ್ಲಲಿದ್ದ
0: ಕಂಪ್ಯೂಟರ್ ಮೊಬೈಲ್. ಒಂದು ನಿಮಿಷ, ಇನ್ನೊಂದು ಹುಡುಗಿ ಅಂದ್ರೆ ಎಷ್ಟು ಜನ ಹೋಗಿದ್ರು ನೀವು ಪ್ರವಾಸಕ್ಕೆ? ಇಬ್ಬರ ಹೋಗಿದ್ರು, ಇನ್ನ ಮೂರು ಮಂದಿ ಅಂದ್ರೆ ಇನ್ನೊಂದು ಹುಡುಗಿ.
1: ಅಯ್ಯೋ ಇನ್ನೊಂದು ಹುಡುಗಿ ಇದ್ರಿಗಿಲ್ರಿ, ಇವ್ರ ಮೊಬೈಲ್ನಾಗ ಹುಡುಗಿ ಇದ್ದಾಳೆ ನೋಡ್ರಿ ಮಂಜುನಾಥ್ ಸರ.
0: ಮೊಬೈಲ್ನಲ್ಲಿ ಹುಡುಗಿ? ಅರಾಮರಾಜು, ನೀವೇನ್ರಿ ಅಫೇರ್ ಮಾಡಾಕತ್ತೀರಿ?
1: ಏ ಅಪೇರ್ ಗಿಪೇರ್ ಪಪೇರ್ ಏನ್ ಇಲ್ಲೋ ಮಾರಾಯ, ಹೆಂಗ ಪಪ್ಪು ತಿನ್ನಂಗಿಲ್ಲ ನಾ, ಏನ್ ಅನ್ನಾಕತ್ತೀನಿ ನಾ? ಇಲ್ಲಿ ನೋಡಿ ಇದು ಹುಡುಗಿ.
0: ಈ ಹುಡುಗಿ ಅಲ್ರಿ, ಇದು ಮ್ಯಾಪ್ ಇದೆ.
1: ಏ ಮ್ಯಾಪ್ನಾಗ ನೀ ಲೆಫ್ಟ್ ರೈಟ್ನಾಗ ಆಯ್ತು ಹುಡುಗಿ ಬಂದು ಹೇಳ್ತಾಳ ನೋಡ, ಆದ ಅಂತ ತಿಕ್ಕೊಂಡಾಳ. ಓಪ ಮಂಚು, ನಾ ಏನ್ ಮಾಡ್ಲಿ ಓ ಮಾರಾಯ.
0: ಸೊ ಆ ಹುಡುಗಿ ಸೇಮ್ ಆರೈತೆ ಮಹಾಲಕ್ಷ್ಮಿಯವರೇ, ಅದು ಹುಡುಗಿ ಅಲ್ಲ, ಹುಡುಗಿ ಧ್ವನಿ.
1: ಆದ್ರೂ ಆಕೆ ಹೇಳೋದು ಕರೆಕ್ಟ್, ನಾನು ಹೇಳೋದು ತಪ್ಪೇನ್ರಿ ಮಂಜುನಾಥ್ ಸರ? ನಾನಲ್ಲಿ ನೀರು ಬಾಟ್ಲಿ ತಗೊಳಕ್ ಹೋದಾಗ ಅವ್ರ ಕಡೆ ಕೇಳಿದ್ನ, ಅವ್ರು ಹೇಳಿದ್ರು ಬಾವಿ ಕಟ್ಟೆ ಅಂದ್ರೆ ರೆಫ್ಟ್ ಹೊಡಿರಿ ಅಂತ. ಯಾಕೆ ಹುಡುಗಿ ಹೇಳಾಕತ್ತಾಳ ಕರೆಕ್ಟ್ ಅಂತ ಹೇಳ್ತಾಳೆ ನೋಡ್ರಿಪ್ಪ ಮಂಜುನಾಥ್ ಸರ್. ಇವ್ರದ್ದು ನನಗೆ ಬಿಟ್ಟು ಯಾವತ್ತೂ ಇವ್ರು ಬೇರೆಯವ್ರ ಮೇಲೆ ವಿಶ್ವಾಸ ಮಾಡ್ತಾರ್ರಿ ಮಂಜುನಾಥ್ ಸರ್, ನನಗಂದ್ರೆ ಸಾಕಾಗೈತ್ರಿಪ್ಪ.
0: ಏ ಬಾ, ಒಂದು ನಿಮಿಷ, ಈಗ ಬಾವಿ ಕಟ್ಟೆಯಿಂದ ಲೆಫ್ಟ್ ಹೊಡಿಬೇಕಂತ ಯಾರು ಹೇಳಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಯಾರಿಗೆ ಕೇಳಿದ್ರಿ?
1: ಅಲ್ಲ, ಅವರಲ್ಲಿ ನನಗೊಂದು ಸ್ವಲ್ಪ ನೀರಿನ, ಈಗ ಬಿಸಿಲಾಗಿ ನೀರು ಬೇಕಲ್ರಿ ಮಂಜುನಾಥ್ ಸರ, ನೀರು ತಗೊಳಕಂತ ನಾನು ಅಲ್ಲಿ ಒಂದು ಅಂಗಡಿಯಾಗಿ ಹೋದ್ನಿ. ಆ ಅಂಗಡಿ ಮಾಮ ಕೇಳಿದ್ರಿ ಇಲ್ಲಿಂದ ಈ ಒಂದು ಸ್ಥಳಕ್ಕೆ ಹೆಂಗೆ ಹೋಗ್ಬೇಕು ಅಂತ. ಅವ್ರಂದ್ರೆ ಅಲ್ಲಿ ಬೌಡಿ ಇತ್ತು ನೋಡ್ರಿ, ಬೌಡಿಯಿಂದ ಲೆಫ್ಟ್ ರೈಟ್ ಹೊಡೀರಿ, ಸ್ಟ್ರೇಟ್ ಆಗಿ ಹೋಗ್ರಿ ಅಂತ ಹೇಳಿದ್ರು. ಇವರು ಏನಂತಾರೆ ನೋಡ್ರಿಪ್ಪ ಈ ಹುಡುಗಿನ ಕೇಳಿ. ಏ ಮಂಚು, ಆಕೆ ಹುಡುಗಿ ಅಂತ ಹೇಳ್ತಾಳ ನೋಡೋ ಮಾರಾಯ, ಮ್ಯಾಪ್ ಹಚ್ಚೇನೋ, ಆ ಮ್ಯಾಪ್ನಾಗ ಅದ್ರ ಶೋ ಡಿರೆಕ್ಷನ್ ಅಂತ ಹೇಳಿದ್ರೆ ಸಾಕು, ಆಕೆ ಕೂಗಾಕ್ ಚಾಲು ಮಾಡ್ತಾಳ, ಲೆಫ್ಟ್ ಹೊಡಿ ರೈಟ್ ಹೊಡಿ ರೈಟ್ ಹೊಡಿ ಲೆಫ್ಟ್ ಹೊಡಿ ಅಂತ. ಅದ್ರಾಗ ಆಕೆ ಹುಡುಗಿಂದ ಹೆಸರು ಬಂದದು ಮಾರಾಯ, ಆಕೆ ಡೌಟ್ ಮಾಡಾಕತ್ತಾಳ ಅದ್ರ ಮೇಲೆ. ನಾನು ಏನು ಮಾಡಲಿ ಅಪ್ಪ ಮಂಜು, ಇಂಥ ಸಣ್ಣ ಸಣ್ಣ ವಿಷಯಕ್ಕೆ ಡೌಟ್ ಮಾಡ್ಕೊತ್ಕೊಂಡ್ರೆ ಜೀವನ ಹೆಂಗಾಗ್ತದ? ಹಾಂ, ನಿಮಗಂತರೂ ಸಾಕಾಗಿದ್ದು ಬಿಡ್ರಿ, ನನ್ನ ಜೊತೆ ನಾನು ಎಲ್ಲರೂ ಹೋಗ್ಬಿಡ್ತೀನಿ. ಹೋಗ್ತಿ ಹೋಗ್ತಿ ಅಂತ ಹೇಳ್ತೀವಿ, ಹೋಗುದ ಇಲ್ಲ ಮಂಜು, ಏನಾರು ಮಾಡಪ್ಪ.
0: ನೀವು ಇಲ್ಲಿ ಜಗಳ ಮಾಡಕ್ ಬಂದಿರೇನ್ರಿ? ಒಂದು ಮಸ್ಲಕ್ಷ್ಮಿ, ನೀವು ಎಲ್ಲೂ ಹೋಗಕ್ ಹೋಗ್ಬೇಡ್ರಿ, ಆರಾಮ್ಸೆ ಇರ್ರಿ. ಅದು ಏನಿದೆ ನೋಡಿ, ಅದು ಮಹಿಳೆ ಅಂದ್ರೆ ಅದು ರಿಯಲ್ ಮಹಿಳೆ ಅಲ್ಲ, ಅದು ಕಂಪ್ಯೂಟರ್ ಕಂಪ್ಯೂಟರ್ ಅಲ್ರಿ ಅದ.
1: ಹಾ, ನೀನು ಕಂಪ್ಯೂಟರ್ ಕಂಪ್ಯೂಟರ್ ಅನ್ನ, ಮೊಬೈಲ್ನಾಗಿರೋ ಈಗ ಆ ಧ್ವನಿ ಚೇಂಜ್ ಮಾಡಕ್ಕ, ಧ್ವನಿ ಚೇಂಜ್ ಮಾಡಕ್ಕ ನಾ ಇನ್ನೇನು ಬೇರೆ ಗಾಯಕರ ಧ್ವನಿ ತಗೊಂಡು ಬರ್ಲಿ ಮಂಚು, ಆ ಥರ ಏನೈತೆ ಅದ ಮಾಡೋದಪ್ಪ.
0: ಹೌದ್ರಿ ಮಹಾಲಕ್ಷ್ಮಿ, ಅದು ಮಹಿಳೆಯರ ಧ್ವನಿನೇ ಬರುತ್ತೆ, ನೀವು ಯಾಕೆ ಅದನ್ನ ಚಿಂತೆ ಮಾಡಾಗತ್ತೆ?
1: ಚಿಂತೆ ಮಾಡೋದಷ್ಟೇ ಅಲ್ಲ, ಗಾಡಿ ಹೊಡಿಯುವಾಗ ಅವ್ರು ಹೇಳ್ತಾ ಇದ್ರೆ ನೀನು ಹೇಳಿದ ಮಾರ್ಗನ ತಪ್ಪು ಅಂತ, ಆಮೇಲೆ ಎಲ್ಲೋ ಹೋಗಿ ಹಾಸ್ಬಿಟ್ಟಾರ್ರಿಪ್ಪ ಗಾಡಿ. ಮಂಚು, ಇವತ್ತು ಮಾತ್ರ ಒಂದು ಮಾತು ಗೊತ್ತಾತು ನೋಡ, ಆ ಗೂಗಲ್ ಮ್ಯಾಪನ್ನ ನೋಡಿ ನೀನು ನಂಬಿ ಜೀವನ ಮಾಡಕ್ಕೆ ಹೋಗ್ಬೇಡ, ಆಕೆ ತೋರ್ಸಕತ್ತಾಳು. ನಾನು ರೋಡ್ ಬಿಟ್ಟ ಆ ಮ್ಯಾಪನ್ನ ನೋಡ್ಕೊದು ಗಾಡಿ ಓಡಿಸಿನೇ ಖಡ್ಡಾನ್ಯಾಗ ಹೋತೋ ಮಾರಾಯ.
0: ಖಡ್ಡ ಗಿಡ್ಡ ತೋರಿಸೋದಿಲ್ರಿಪ್ಪ ಮ್ಯಾಪ್ನಾಗ, ನೀವು ಜಾಗ್ರತೆಯಾಗಿ ಓಡಿಸಿದ್ರೆ ಆಗುತ್ತೆ. ನಂಬಬೇಕು, ಅಷ್ಟು ನಂಬಾರ್ದು ನಮ್ಮ ಈ ಒಂದು ಮೊಬೈಲು ಇಂಟರ್ನೆಟ್ಟನ್ನು. ನಿಜ ಜೀವನದಲ್ಲಿ ಮನುಷ್ಯರನ್ನೊಂದಿಗೆ ಮಾತನಾಡಿದ್ರೆ ಒಂದು ಸ್ವಲ್ಪ ಹಾದಿ ಗೊತ್ತಾಗ್ತಿತ್ತಲ್ರಿ.
1: ಯಪ್ಪ, ಇದು ಒಂದು ದೊಡ್ಡ ಕಲಿಕೆ ನನಗೆ ಸಿಕ್ಕೈತೆ ನೋಡಪ್ಪ, ದೊಡ್ಡ ಪಾಠ ಸಿಕ್ಕೈತೆ.
2: ಹಾಂ, ನನ್ನನ್ನು ಬಿಟ್ಟು ಇನ್ನೊಂದು ಹೆಣ್ಮಕ್ಳಿಗೆ ನೀವು ನಂಬ್ರಿ.
1: ಏ ಮಂಚು, ನನಗೆ ಸಾಕಾಗೈತೆ, ಆಕೆ ಹೆಣ್ಮಕ್ಳ ಹೆಣ್ಮಕ್ಳನ್ನಾಗತ್ತಾಳ, ಅಲ್ಲಿ ಯಾರೂ ಇಲ್ಲೋ ಮಾರಾಯ, ನಾನು ಲಪಡಾನ ಮಾಡಿಲ್ಲ, ಮ್ಯಾಪ್ ಹಚ್ಚೇನೆ, ಮ್ಯಾಪ್ನಾಗಿರೋ ಹುಡುಗಿನ ಇನ್ನೊಂದು ಹುಡುಗಿ ಅಂತ ಹೇಳಕತ್ತಾಳ ನೋಡಪ್ಪ, ಏನು ಮಾಡೋದು ಈ ಇದು ಮ್ಯಾಪ್ನಾಗಿರೋ ಹುಡುಗಿ ಅವಸ್ಥೆಗಾಗಿ ಬರ್ತದ?
0: ನೀವು ಅದ್ರಗಿಂತ ಚಲೋ ಇನ್ನೊಂದು ಊರಿಗೆ ಹೋದಾಗ ಅಲ್ಲಿ ಆಜುಬಾಜುದವ್ರನ್ನ ಕೇಳ್ರಿ, ಕೇಳಿ ಅವ್ರು ಹೇಳ್ತಾರ ನೀವು ಈ ಗ್ಯಾಪ್ನಾಗ ಹುಡುಗಿ ಅವಾಜ್ ಚೇಂಜ್ ಮಾಡ್ಬೇಕಂದ್ರೆ ನಾ ಈಗ ಸುಂದರ್ ಪಿಚಾಯಿ ಕಡೆ ಹೋಗ್ಬೇಕ.
2: ಯಾರ್ರೀ ಸುಂದರ್ ಪಿಚಾಯಿ?
0: ಗೂಗಲ್ ಓನರ್ ರೀ, ಅವ್ರಿಗೆ ಹೋಗಿ ಹೇಳ್ಬೇಕು ನೀವು ಮ್ಯಾಪ್ನಲ್ಲಿ ಹೆಣ್ಮಕ್ಳು ಅವಾಜ ತೆಗೀರಿ, ಇಲ್ಲಿ ಲಪಡ ಆಗೈತಿ ಅಂತ.
1: ಮಂಚು, ಪುಣ್ಯದ ಕೆಲಸ ಮಾಡಪ್ಪ, ಈ ಧ್ವನಿನ್ಯಾಗ ಈ ಗಂಡಸರ ಅವಾಜ್ ಹಾಕಪ್ಪ, ನನಗಂತರೂ ಸಾಕಾಗೈತಪ್ಪ. ಮಂಜುನಾಥ ಮಂಜುನಾಥ, ಒಂದು ಹಾಡು ಹಚ್ಚೋ ನೋಡೋಣ.
0: ಹಾಡು ಹಚ್ತೇನೆ, ನೀವೆಲ್ಲರೂ ಕೇಳಿ ಎಂಜಾಯ್ ಮಾಡಿ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊದಮೊದಲ ರೇಡಿಯೋ ಕೇಂದ್ರ ಅವೇನು ಧ್ವನಿ ಇದು 90.4 FM KLE ಕನಸು ನಗಸೋ ಪ್ರಯತ್ನ ಮಾಡೋ ಏಕೈಕ ಕಾರ್ಯಕ್ರಮ ಹಾಸ್ಯ ಹನಲು.

0: ಆಲ್ರೈಟ್ ಆತ್ಮೀಯ ಸ್ನೇಹಿತರೆ, ಹಾಡನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ನೀವು ಇನ್ನೊಂದು ಊರಿಗೆ ಹೋದ್ರೆ ಮ್ಯಾಪ್ ಬಹಳ ಜಾಸ್ತಿ ಬಳಸ್ತಿರೋ ಅಥವಾ ಅಲ್ಲಿರೋ ಸ್ಥಳೀಯ ಜನರನ್ನ ಕೇಳ್ತಿರೋ? ನನ್ನ ಪ್ರಕಾರ ಮ್ಯಾಪ್ ಬಳಸಿ, ಆದ್ರೆ ಸ್ಥಳೀಯ ಜನರನ್ನ ಕೇಳಿದ್ರೆ ಗಮ್ಮತ್ತೆ ಬೇರೆ.
1: ನಾನು ಕೇಳಿದ್ನಲ್ಲ ಮಂಜುನಾಥ್ ಸರ, ಈಗ ನೀವೇ ಹೇಳ್ರಿ. ನಾನಲ್ಲಿ ಪಾನ್ಪಟ್ಟಿನಾಗ ನೀರಿನ ಬಾಟ್ಲಿ ತಗೊಳ್ಳೋ ಅವ್ರು ಹೇಳಾಕತ್ತಿದ್ರಿ. ಪೌಡಿ ಕಡೆ ಅಂದ್ರೆ ಸರಳ ಹೋಗ್ರಿ, ಇವರ ಲ್ಯಾಪ್ಟಾಪ್ ಹೊಡೆದ್ರು ನೋಡ್ರಿಪ್ಪ ಮಂಜುನಾಥ್ ಸರ.
2: ಏ ಮಂಚೋ, ಈಗ ನನಗೇನು ಗೊತ್ತೋ, ನಾವು ಊರು ಬಿಟ್ಟು ಊರು ಹೋಗಿರ್ತೇವೆ, ಈಗ ಮ್ಯಾಪ್ನಾಗ ಎಲ್ಲ ತೋರಿಸಿರ್ತಾರು, ಅದು ಕರೆಕ್ಟ್ ಇರ್ತದಂತ ತಿಕ್ಕೋತೇವಪ್ಪ. ಇನ್ನು ಮುಂದೆ ಅಲ್ಲಿ ಸ್ಥಳೀಯ ಜನರಿಗೆ ಕೇಳೋದು ಚಂದ ನೋಡಪ್ಪ ಮಂಚು.
0: ಅಂಥದ್ರಲ್ಲಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ಭಾರತ ದೇಶದಲ್ಲಿ ಅಡ್ರೆಸ್ ಎಲ್ಲೈತಿ ಹೇಳ್ರಿ ಅನ್ನೋದು ಅವ್ರ ಆ ಒಂದು ಕೆಲ್ಸಕ್ಕ ಅಂತ ಕುಂತಿರ್ತಾರೆ ನೋಡ್ರಿ, ಅವ್ರ ಕಡೆ ಹೋಗಿ ಕೇಳಬೇಕು. ಹಾದಿ ಕರೆಕ್ಟ್ ಆಗಿ ತೋರಿಸ್ತಾರೆ, ನೀವು ಕರೆಕ್ಟ್ ಆದ ಜಗೆಯಲ್ಲಿ ಬಹಳ ಸಮೀಪ ಏನು ಹಾದಿ ಇರುತ್ತೆ ಅದನ್ನ ಬಳಸಿ ನೀವು ಅಲ್ಲಿ ತಲುಪ್ತೀರ. ಆಯ್ತಾ
2: ಯಪ್ಪ? ಆಯ್ತು ಅಪ್ಪ, ನೋಡಿಯಪ್ಪ ನಾನು ಬರ್ತೇನೆ, ನೀ ಬರ್ತೀಯ ಮಂಚು, ಹೋಗೋಣ. ಗೂಗಲ್ ಮ್ಯಾಪ್ ಇನ್ ಯೂಸ್ ಮಾಡೋದಿಲ್ಲವ್ವ, ನನಗೆ ಹೆಂಗ್ ನೋಡ್ತಾಳ ನೋಡಕ್ಕೆ.
1: ಏ ನಾನು ಹಂಗ ನೋಡ್ತಾ ಇಲ್ಲ, ಆ ಹೆಣ್ಮಕ್ಳು ಅವಾಸ್ ಚೇಂಜ್ ಮಾಡ.
2: ಏ ನನಗೆ ಮತ್ತೆ ಎಲ್ಲಿ ಕಾಣಿಸಾತಾಳ ನೋಡಪ್ಪ ಮಂಚು.
0: ನೀವಿಬ್ರು ಜಗಳ ಮಾಡೋದ್ ನಿಲ್ಸ್ರಿ ಸ್ನೇಹಿತರೆ. ಇದಾಗಿತ್ತು ಹಾಸ್ಯ ಹೊನ್ನಲು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ GPS ಮ್ಯಾಪ್ ಬಳಸೋದು ಕಮ್ಮಿ ಮಾಡ್ರಿ, ಸ್ಥಳೀಯ ಜನರನ್ನ ಜಾಸ್ತಿ ಕೇಳಿ, ಅದರಿಂದ ಮಾತುಕತೆ ಜಾಸ್ತಿ ಆಗುತ್ತೆ, ಮನುಷ್ಯರೊಂದಿಗೆ ಒಂದ್ ಸ್ವಲ್ಪ ಒಡನಾಟ ಜಾಸ್ತಿ ಆಗುತ್ತೆ, ಹೊಸ ಪರಿಚಯ ಆಗುತ್ತೆ. ಹಾ ನಡಿರಿ, ನಾನು ಮಂಜುನಾಥ್ ಪೈ ಹೀಗೆ ಕೇಳ್ತಾ ಇರಿ, ವೇನು ಧ್ವನಿ ಇದು ನಾಡಿ ಬಂದ್ಬರೋ ಮ್ಯಾಮ್ ಕೆ ಎಲ್ ಈ ಕನಸು. ನಮಸ್ಕಾರ ನಮಸ್ಕಾರ ನಮಸ್ಕಾರ.
1: ನಾನು ಹೇಳಕ್ರಿ, ನಮಸ್ಕಾರ ನಮಸ್ಕಾರ.
2: ಏ ನೀ ಅವನ ಜೊತೆ ಅವನ್ ನೋಡಿ, ಈಗ ಮಂಜುನ್ ಕಾಪಿ ಮಾಡಾಕತ್ತಿಲ್ಲ ನಿನ್ನ, ನಿಂದು ಏನಾರು ತಗ್ಗಿ
0: ರೀ. ಮುಗಿಸ್ರಿ ಕಾರ್ಯಕ್ರಮ, ಹೇಳ್ರಿ ನಮಸ್ಕಾರ ನಂತರ.
1: ನೋಡ್ರಿ ಇವ್ರು, ನಾನು ನಮಸ್ಕಾರ.
0: ಏ ಮುಗಿಸ್ರಿ ಮುಗಿಸ್ ಮುಗಿಸ್.
2: ಏ ಮಂಜು ಒಂದ ನಿಮಿಷ ನೋಡ್ತೇನೆ ನಾನು, ನಾನು ಹೇಳ್ತೇನೆ ನಮಸ್ಕಾರ ನಮಸ್ಕಾರ.
1: ನೋಡ್ರಿ ನೀವು ಕಾಪಿ ಮಾಡಕತ್ತಿರಲ್ರಿ ಮಾ, ನೀವು ಕಾಪಿ ಮಾಡ್ತಿರಲ್ರಿಪ್ಪ.
0: ನಡ್ರಿ ಮುಗಿಸ್ರಿ, ನನಗೆ ಹೋಗ್ಬೇಕು ಸ್ನೇಹಿತರೆ. ಬಾಯ್ ಬಾಯ್, ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG ಕೋರ್ಸಸ್: ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಶ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 08312440322 ಆರ್ ವಿಸಿಟ್ www.kletech.ac.in.

0: थेरपी आणि यासोबत सर्व प्रकारच्या कॅन्सर वरती उपचार.
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC पाठीमागे केली कॅन्सर हॉस्पिटल नेहरू नगर बेळगाव येथे.
0: फोन नंबर 08312552500 आणि 247377.
1: मोबाईल नंबर 6360712326 किंवा टोल फ्री नंबर 1099.
0: आजच भेट द्या केली कॅन्सर हॉस्पिटल बेळगाव येथे.
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. ಕೆಸಿಇಟಿ ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ. ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, KLECET. 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA, ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50ಕ್ಕೂ ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10ಕ್ಕೂ ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: रिलीज डॉक्टर प्रभाकर कोरे चैरिटेबल हॉस्पिटल नेहरू नगर बलगाम 24 आवर्स ऑफ फ्री सर्विसेज फॉर ओपीडी एंड आईपीडी पेशेंट्स फ्री ईसीजी फ्री एक्सरे फ्री सोनोग्राफी एंड फ्री लैब सर्विसेज आर प्रोवाइडेड टू द नीडी पेशेंट्स जनरल ऑपरेशंस कैटरेक्ट एंड सी सेक्शंस आर डन फ्री ऑफ कॉस्ट मोर देन 70 लैक्स ऑफ ओपीडी पेशेंट्स एंड 6 लैक्स ऑफ आईपीडी पेशेंट्स हैव बीन बेनिफिटेड बाय केलीज डॉक्टर प्रभाकर कोरे चैरिटेबल हॉस्पिटल अराउंड 3 लैक्स ऑफ फ्री सर्जरीज 85,000 प्लस फ्री deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್ ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು ವಿಶ್ವ ದರ್ಜೆಯ ಸೌಲಭ್ಯಗಳು ಸುಂದರವಾದ ಉದ್ಯಾನವನ ಲ್ಯಾಂಡ್ಸ್ಕೇಪ್ ಗಾರ್ಡನ್ ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ ನಗರದ ಪ್ರಮುಖ ಶಾಲೆಗಳು ಆಸ್ಪತ್ರೆಗಳು ಮತ್ತು ಬಸ್ ರೈಲು ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್ 24/7 ನಿರಂತರ ನೀರಿನ ಸೌಲಭ್ಯ ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್ ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ ದೂರವಾಣಿ ಸಂಖ್ಯೆ 0831406968 ಮೊಬೈಲ್ ಸಂಖ್ಯೆ 7760477279 ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: KLE ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್ ಫಾರ್ಮ್ ಡಿ ಎಂ ಫಾರ್ಮ್ PhD ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ ಜಗಭರತಿಲ್ 3000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್ ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್ ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ ಪ್ರಗತ್ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್ ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ ಆಧುನಿಕ ಪ್ರಯೋಗಶಾಳಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ ಅಧಿಕ ಮಾಹಿತಿ ಸಂಪರ್ಕ ಕರ 08312471399 ಆಣಿ 9740639702 ವೆಬ್ಸೈಟ್ ಆಹೆ www.kleparm.edu KLE ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಬೆಳಗಾವ್ 2026 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವ್ KCET ಕೋಡ್ E036 ಆಣಿ ಕಾಮೆಡ್ ಕೆ ಕೋಡ್ E065 2025 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ ವಿದ್ಯಾರ್ಥ್ಯಾಂನ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್ 150 ಪೇಕ್ಷಾ ಅಧಿಕ ಅನುಭವಿ ಪ್ರಾಧ್ಯಾಪಕ ತಸೆಚ 50 ಅಧಿಕ PhD ಧಾರಕ ಶಿಕ್ಷಕ ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸ ಹಾಸ್ಟೆಲ್ ವ್ಯವಸ್ಥಾ ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸಸ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA PG ಕೋರ್ಸಸ್ MCA MBA MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಸಿವಿಲ್ ಇನ್ಫೋಸಿಸ್ ಜುನಿಪರ್ HPE ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60 ಅಧಿಕ ನಾಮಾಂಕಿತ ಕಂಪನಿಯಿಂದ ಕ್ಯಾಂಪಸ್ ವಿಸಿಟ್ ಅಧಿಕ ಮಾಹಿತಿ ಸಂಪರ್ಕ ಕರ 08312440322 ಆಣಿ www.kletech.ac.in ಯಾ ವೆಬ್ಸೈಟ್ ಲಾ ವಿಸಿಟ್ ಕರಾ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣ ಸುದ್ದಿ ವಿಶೇಷ ಕಾರ್ಯಕ್ರಮ.
1: ಕೇಳು ಜಾಣ.

0: ಜಾಣ.
1: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಆಕಳ ತೇಗಿಗೆ ಕಾರಣ ಹೊಸದೊಂದು ಕೋಶಾಂಗ, ಉರಿಗಣ್ಣು ಪಚ್ಚೆಗಣ್ಣು ಹಾಗೂ ಕಾಯಿಲೆಗೂ ಸೀಮೆ ಇದೆ. ಕಾಯಿಲೆಗೂ ಸೀಮೆ ಇದೆ. ಕೋವಿಡ್ ಕಾಲವನ್ನ ಅನುಭವಿಸಿದ್ದೀರಲ್ಲ, ಕಣ್ಣಿಗೆ ಕಾಣದ ಒಂದು ಸೂಕ್ಷ್ಮ ಜೀವಿ ಆ ದೇಶ ಈ ದೇಶ ಅನ್ನದೆ ಎಲ್ಲಾ ಎಲ್ಲೆಗಳನ್ನು ಮೀರಿ ನಮ್ಮನ್ನ ಕಾಡಿತ್ತು. ಯಾವ ವೀಸಾ, ಪಾಸ್ಪೋರ್ಟ್, ಆಧಾರ್ ಕಾರ್ಡ್ಗಳು ಕೋವಿಡ್ ವೈರಸ್ ಅನ್ನ ತಡೆಗಟ್ಟಲು ಆಗಿರಲಿಲ್ಲ. ಚೀನಾದಲ್ಲಿ ಹುಟ್ಟಿದ ಈ ವೈರಸ್ಸು ತಿಂಗಳೊಳಗೆ ಎಲ್ಲ ದೇಶಗಳಲ್ಲಿಯೂ ಹರಡಿಕೊಂಡಿತ್ತು. ಕಾಯಿಲೆಗೆ, ಸೋಂಕಿಗೆ, ದ್ವೇಷಕ್ಕೆ ಸೀಮೆ ಇಲ್ಲ ಎನ್ನುವುದನ್ನ ಇದು ನಿರೂಪಿಸಿತ್ತು. ಆದರೆ ಕಾಯಿಲೆಗೂ ಸೀಮೆ ಇರುತ್ತದೆ ಎಂದು ಈಗ ಹೊಸದೊಂದು ಶೋಧ ತಿಳಿಸಿದೆ. ಪ್ರಪಂಚದಲ್ಲಿ ಇದೀಗ ಆತಂಕ ಮೂಡಿಸಿರುವ ಒಂದು ಕಾಲರಾ ಸೋಂಕಿಗೆ ಎರಡು ತವರುಗಳಿವೆಯಂತೆ. ಭಾರತದಲ್ಲಿರುವ ಸುಂದರ್ಬನ್ಸ್ ಒಂದು ತವರು, ಇನ್ನೊಂದು ಆ ಸೀಮೆಯಿಂದ ತುಸುವೇ ದೂರವಿರುವ ಬಾಂಗ್ಲಾದೇಶ. ಇವೆರಡೂ ಪ್ರದೇಶಗಳಲ್ಲಿ ಇರುವ ಕಾಲರಾ ಜೀವಿಗಳು ಪ್ರತ್ಯೇಕವಾಗಿ ಹುಟ್ಟಿವೆ. ಬಾಂಗ್ಲಾದೇಶದಲ್ಲಿ ಹುಟ್ಟಿದ್ದು ಭಾರತಕ್ಕೆ ಬಂದಿಲ್ಲ, ಭಾರತದಲ್ಲಿ ಹುಟ್ಟಿದ್ದು ಬಾಂಗ್ಲಾದೇಶಿಗಳನ್ನು ಕಾಡಿಲ್ಲ ಎಂದು ಚಂಡೀಗಢದಲ್ಲಿರುವ ವೈದ್ಯಕೀಯ ಸ್ನಾತಕೋತ್ತರ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯ ಸೂಕ್ಷ್ಮಜೀವಿ ವಿಜ್ಞಾನಿ ಫಿರ್ದೌಸಿ ಖಾದ್ರಿ ಮತ್ತು ಅವರ ಸಹ ಸಂಶೋಧಕರು ವರದಿ ಮಾಡಿದ್ದಾರೆ. ಪ್ರಪಂಚದಲ್ಲಿ ಇದೀಗ ಹರಡುತ್ತಿರುವ ಕಾಲರಾ ಸೋಂಕಿನ ಜೀವಿಯನ್ನ ವಿವಿಧ ಪ್ರದೇಶಗಳಲ್ಲಿ ಸಂಗ್ರಹಿಸಿ ಅಧ್ಯಯನ ಮಾಡಿ ಈ ತೀರ್ಮಾನಕ್ಕೆ ಖಾದ್ರಿ ತಂಟ ಬಂದಿದೆ. ಕಾಲರಾಗೂ ಭಾರತಕ್ಕೂ ಅವಿನಾಭಾವ ಸಂಬಂಧ ಎನ್ನಬಹುದು. 100-150 ವರ್ಷಗಳ ಹಿಂದೆ ಕಾಲರಾ ಭಾರತಕ್ಕೆ ಸೀಮಿತ ಎನಿಸುವಷ್ಟು ವ್ಯಾಪಕವಾಗಿತ್ತು. ಅದರಲ್ಲಿಯೂ ಗಂಗಾನದಿ ಹರಿಯುವ ಹಾದಿಯಲ್ಲಿದ್ದ ಪಟ್ಟಣಗಳಲ್ಲಿ ಇದರ ಕಾಟ ನಿರಂತರವಾಗಿತ್ತು. ಭಾರತದಲ್ಲಿ ಮಾತ್ರವಲ್ಲ, ಬಾಂಗ್ಲಾದೇಶ ಹಾಗೂ ಇತರೆ ಪ್ರದೇಶಗಳಲ್ಲಿ ಕಾಣಿಸಿದ ಸೋಂಕಿಗೂ ಭಾರತದಲ್ಲಿ ಹುಟ್ಟಿದ ಕಾಲರಾ ಜೀವಿಯೇ ಕಾರಣ ಎಂದು ಗುರುತಿಸಲಾಗಿತ್ತು. 20ನೆಯ ಶತಮಾನದಲ್ಲಿ ಈ ಸೋಂಕು ಹಲವಾರು ಬಾರಿ ಉಲ್ಬಣಿಸಿ ಸಾವಿರಾರು ಮಂದಿಯ ಸಾವಿಗೆ ಕಾರಣವೂ ಆಗಿದೆ. ಭಾರತದ ಪಶ್ಚಿಮ ಬಂಗಾಳ ಹಾಗೂ ಇಂದಿನ ಬಾಂಗ್ಲಾದೇಶದಲ್ಲಿ ಕಾಲರಾ ಸೋಂಕಿಲ್ಲದ ವರ್ಷಗಳೇ ಇಲ್ಲ ಎನ್ನಬಹುದು. ಕಾಲರಾ ಸೋಂಕಿದವರನ್ನು ಸಾವಿನಿಂದ ತಪ್ಪಿಸುವ ಜೀವದಾಯಿ ಜಲ ORS ಪತ್ತೆಯಾಗಿದ್ದು ಈ ಪ್ರದೇಶದಲ್ಲಿಯೇ. ದಿಲೀಪ್ ಮಹಲನೋಬಿಸ್ ಎನ್ನುವ ವೈದ್ಯ ಈ ಅದ್ಭುತ ಚಿಕಿತ್ಸೆಯನ್ನು ಗುರುತಿಸಿ ವ್ಯಾಪಕವಾಗಿ ಬಳಸಿ ಲಕ್ಷಾಂತರ ಮಂದಿಯನ್ನು ಸಾವಿನಿಂದ ಉಳಿಸಿದ್ದು ಭಾರತೀಯ ವೈದ್ಯಕೀಯ ಚರಿತ್ರೆಯಲ್ಲಿ ದಾಖಲಾಗಿರುವ ಅಂಶ. ಹೀಗಾಗಿ ವೈದ್ಯಕೀಯ ಜಗತ್ತಿನಲ್ಲಿ ಪಶ್ಚಿಮ ಬಂಗಾಳದಿಂದ ಆರಂಭಿಸಿ ಬಾಂಗ್ಲಾದೇಶದಲ್ಲಿಯೂ ಹರಡಿರುವ ಸುಂದರ್ಬನ್ ಪ್ರದೇಶವನ್ನು ಕಾಲರಾದ ತವರು ಎಂದು ಪರಿಗಣಿಸುತ್ತಾರೆ. ಗಂಗಾನದಿ ಇಲ್ಲಿ ಹಲವು ಕವಲೊಡೆದ ಬಂಗಾಳ ಕೊಲ್ಲಿಯನ್ನು ಪ್ರವೇಶಿಸುತ್ತದೆ. ಈ ಅಳಿವೆ ಭಾಗದಲ್ಲಿರುವ ಕಾಂಡ್ಲಾ ಕಾಡು ಅಪರೂಪದ ಹುಲಿಗಳ ಆವಾಸವೂ ಹೌದು, ಹಾಗೆಯೇ ಕಾಲರಾ ಎಡೆಬಿಡದೆ ಕಾಡುವ ಪ್ರದೇಶ ಕೂಡ. ಆದ್ದರಿಂದ ಇದನ್ನು ಇದುವರೆಗೂ ಜಗತ್ತಿನಲ್ಲಿ ಕಂಡಿರುವ ಎಲ್ಲಾ ಕಾಲರಾ ಸೋಂಕಿನ ಮೂಲ ಎಂದೇ ಗುರುತಿಸಲಾಗಿತ್ತು. ಔಷಧಿಗಳ ದುರ್ಬಳಕೆಯಿಂದಲೋ ಸಹಜವಾಗಿಯೋ ಕೆಲವೊಮ್ಮೆ ಕಾಲರಾ ಜೀವಿಗಳಲ್ಲಿ ವ್ಯತ್ಯಾಸ ಕಾಣಿಸಿಕೊಳ್ಳಬಹುದು, ಹೊಸ ತಳಿಗಳು ಹುಟ್ಟುವುದುಂಟು. ಅದುವರೆಗೂ ನಿಯಂತ್ರಣದಲ್ಲಿದ್ದ ಕಾಲರಾ ಆಗ ಮತ್ತೊಮ್ಮೆ ಮರುಕಳಿಸುತ್ತದೆ. ಒಮ್ಮೆ ಜೋರಾಗಿ ಹರಡಿದ ಕಾಲರಾ ಸ್ವಲ್ಪ ಸಮಯದ ನಂತರ ನಿಯಂತ್ರಣಕ್ಕೆ ಬಂದಂತೆ ತೋರಿದರೂ ಮರಳಿ ಹರಡಲು ಆರಂಭಿಸುವುದಕ್ಕೆ ಇದುವೇ ಕಾರಣ. ಕಾಲರಾ ಸೋಂಕಿನ ಈ ಏಳು ಬೀಳುಗಳ ಹಾದಿಯಲ್ಲಿ ಇದೀಗ ಮತ್ತೊಂದು ಏರುಗತಿ ಆಗುತ್ತಿದೆ ಎನ್ನುವುದು ವೈದ್ಯರುಗಳ ಅನುಭವ. ಕಳೆದ ಕೆಲವು ದಶಕಗಳಿಂದ ಕಾಲರಾದ 7ನೆಯ ಸಾಂಕ್ರಾಮಿಕ ಎನ್ನುವ ಸೋಂಕು ಜಗತ್ತಿನ ಎಲ್ಲೆಡೆ ಹರಡುತ್ತಿದೆ. 1960ನೇ ಇಸವಿಯಿಂದ ಇಂದಿನವರೆಗೆ ಇದು ಹಲವು ಬಾರಿ ಅಲೆಯಲೆಯಾಗಿ ಜನತೆಯನ್ನ ಕಾಡಿದೆ. ಕಾಲರಾ ರೋಗವನ್ನು ವಿಬ್ರಿಯೋ ಕಾಲರೆ ಎನ್ನುವ ಬ್ಯಾಕ್ಟೀರಿಯಾ ಉಂಟು ಮಾಡುತ್ತದೆ ಎನ್ನುವುದು ನಮಗೆಲ್ಲರಿಗೂ ಗೊತ್ತು. ಈ 7ನೆಯ ಸಾಂಕ್ರಾಮಿಕ ಎನ್ನುವುದು ವಿಬ್ರಿಯೋ ಕಾಲರೆ ಸೂಕ್ಷ್ಮಜೀವಿಯ 7PET ತಳಿ ಎಂದು ವೈದ್ಯವಿಜ್ಞಾನಿಗಳು ಗುರುತಿಸುತ್ತಾರೆ. ಇದನ್ನು ಮೊತ್ತ ಮೊದಲಿಗೆ ಇಂಡೋನೇಷ್ಯಾದಲ್ಲಿ ಗುರುತಿಸಲಾಗಿತ್ತು. ಕಳೆದ ಶತಮಾನದಲ್ಲಿ ಲಕ್ಷಾಂತರ ಜನರನ್ನು ಕೊಂದ ಕಾಲರಾದಿಂದ ಇದು ಸ್ವಲ್ಪ ಭಿನ್ನವಂತೆ. ಅಷ್ಟು ಜನರನ್ನು ಕೊಲ್ಲದಿದ್ದರೂ ನೀರಿನಲ್ಲಿ ಬಲು ದೀರ್ಘಕಾಲ ಉಳಿಯಬಹುದು. ಮನುಷ್ಯರನ್ನ ಸೋಂಕಿದರೂ ಕೂಡ ರೋಗ ಲಕ್ಷಣಗಳಾದ ವಾಂತಿ, ಭೇದಿ ಮೊದಲಾದವು ನಿಧಾನವಾಗಿ ತೋರುತ್ತದಂತೆ. ಕೆಲವರಲ್ಲಿ ಈ ಲಕ್ಷಣಗಳು ತೋರದೆಯೂ ಇರಬಹುದು, ಆದರೂ ಅವರಿಂದ ಈ ಬ್ಯಾಕ್ಟೀರಿಯಾ ಹರಡುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಇದರ ಮೇಲೆ ಸಂಶೋಧಕರು ಸದಾ ಕಣ್ಗಾವಲು ಇಟ್ಟಿರುತ್ತಾರೆ. ಈ ತಳಿ ವ್ಯತ್ಯಾಸಕ್ಕೆ ಕಾರಣ ಇದರಲ್ಲಿ ಕ್ಯಾಲರಾ ಬ್ಯಾಕ್ಟೀರಿಯಾವನ್ನು ಸೋಂಕುವ ವೈರಸ್ನ ಎರಡರ ಅಂಶಗಳು ಕೂಡ ಸೇರಿಕೊಂಡಿವೆಯಂತೆ. CTX5 ಎನ್ನುವ ಬ್ಯಾಕ್ಟೀರಿಯೋಫೇಜಿನ ಒಂದು ಅಂಶ ಇದರ ಡಿಎನ್ಎಯಲ್ಲಿ ಸೇರಿಕೊಂಡು ಬಿಟ್ಟಿದೆ. ಈ ಫೇಜಿನ ಉಳಿಕೆಯನ್ನು ಗುರುತಿಸಿಯೇ 7PET ಪತ್ತೆ ಮಾಡುತ್ತಾರೆ. ಇಂಗ್ಲೆಂಡು ಹಾಗೂ ಬಾಂಗ್ಲಾದೇಶದ ವೈದ್ಯ ವಿಜ್ಞಾನಿಗಳ ಜೊತೆಗೂಡಿ ಖಾದ್ರಿಯವರು ಈ ಸಾಂಕ್ರಾಮಿಕದ ಇತ್ತೀಚಿನ ಬೆಳವಣಿಗೆಗಳನ್ನು ಗುರುತಿಸಲು ಹೊರಟಿದ್ದರು. ಬಾಂಗ್ಲಾದೇಶ ಹಾಗೂ ಭಾರತದಲ್ಲಿರುವ ಸುಂದರ್ಬನದ ಸಮೀಪದಲ್ಲಿ ಕಾಲೆರಾ ಸೋಂಕು ಚಿಕಿತ್ಸೆಗೆಂದು ಬಂದ ಪ್ರತಿ 50ನೇ ವ್ಯಕ್ತಿಯಿಂದ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ ಡಿಎನ್ಎ ಪರೀಕ್ಷೆ ಮಾಡಿದರು. ಹೀಗೆ ಸುಮಾರು 1780ರಷ್ಟು ಕಾಲೆರಾ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡಿದ್ದಾರೆ. ಅವುಗಳಲ್ಲಿ ಇರುವ ಫೇಜಿನ ಅಂಶ ಹಾಗೂ ಇತರೆ ಭಾಗಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಇವೆಯೇ ಎಂದು ಗುರುತಿಸಿದ್ದಾರೆ. ಈ ಎಲ್ಲ ಮಾಹಿತಿಯನ್ನು ಕೂಡಿಸಿ ಆಫ್ರಿಕಾ, ಇಂಡೋನೇಷ್ಯಾ, ಬಾಂಗ್ಲಾದೇಶ, ಭಾರತದಲ್ಲಿಯೇ ಪಶ್ಚಿಮ ಬಂಗಾಳದಿಂದ ಹೊರಗೆ ಗಂಗಾ ನದಿಯ ಆಚೀಚಿನ ಪಟ್ಟಣಗಳು ಮೊದಲಾದ ಪ್ರದೇಶಗಳಿಂದ ಸಂಗ್ರಹಿಸಿದ್ದ ಬ್ಯಾಕ್ಟೀರಿಯಾ ಜೀನೋಮಿನೊಂದಿಗೆ ಹೋಲಿಸಿದರು. ವ್ಯತ್ಯಾಸಗಳು ಎಷ್ಟು ಹೆಚ್ಚಿವೆ ಎಂಬುದರ ಆಧಾರದ ಮೇಲೆ ಒಂದಿನ್ನೊಂದರ ನಿಕಟತೆ ಅರ್ಥಾತ್ ವಂಶಾವಳಿಯನ್ನ ಬರೆದಿದ್ದಾರೆ. ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿನ ತಳಿಗಳು ಎಲ್ಲವೂ ಕೂಡ ವಂಶಾವಳಿಯ BD1 ಮತ್ತು BD2 ಎನ್ನುವ ಎರಡು ಕವಲುಗಳಿಗೆ ಸೀಮಿತವಾಗಿದ್ದುವು. ಅಂದರೆ ಇವು ಎಲ್ಲದರ ಮೂಲ ಎಂದಂತಾಯಿತು. 2014-17ರವರೆಗೆ ಬಾಂಗ್ಲಾದೇಶದಲ್ಲಿ ಕಾಣಿಸಿದ್ದ BD1 ತಳಿಗಳು ಅನಂತರ ಅಲ್ಲಿ ಕಾಣಿಸಲೇ ಇಲ್ಲ. ಈಗ ಅಲ್ಲಿರುವುದು ಅದರ ಬದಲಿಗೆ BD2 ಕವಲಿಗೆ ಸೇರಿದ ಬಗೆಗಳು. ಅಂದರೆ ಬಾಂಗ್ಲಾದೇಶದಲ್ಲಿನ ಸೋಂಕಿನ ಸ್ವರೂಪ 10 ವರ್ಷದ ಹಿಂದೆ ಇದ್ದುದಕ್ಕಿಂತ ಈಗ ಬದಲಾಗಿದೆ ಎಂದಷ್ಟೇ. ಇನ್ನೊಂದೆಡೆ ಭಾರತದ ಗಡಿ ಈಚೆಗೆ ಕಂಡುಬಂದ ಸೋಂಕಿನಲ್ಲಿ ಬಹುತೇಕ PD1 ಬಗೆಯದಾಗಿದ್ದುವಂತೆ ಬಾಂಗ್ಲಾದೇಶದ ಗಡಿಗೆ ಸಮೀಪದಲ್ಲಿರುವ ಭಾರತದ ಪ್ರದೇಶಗಳಲ್ಲಿಯೂ ಗಂಗಾ ನದಿ ಹರಿಯುವ ಇತರೆ 8 ರಾಜ್ಯಗಳಲ್ಲಿಯೂ ಕೂಡ ಈ BD1 ಉಪವರ್ಗದ ಜೀವಿಯೇ ಸೋಂಕನ್ನು ಉಂಟು ಮಾಡಿತ್ತು. BD2 ಬಹಳ ಕಡಿಮೆ ಕಂಡಿತ್ತು. ಇವು ಒಂದು ವೇಳೆ ನದಿ ನೀರಿನ ಮೂಲಕ ಹರಿದು ಸೋಂಕನ್ನುಂಟು ಮಾಡುತ್ತಿದ್ದರೆ ನದಿ ಹರಿಯುವ ಕಡೆಯಲ್ಲೆಲ್ಲ ಒಂದೇ ಪ್ರಮಾಣದ ಸೋಂಕು ಕಾಣಬೇಕಿತ್ತಷ್ಟೇ. ಆದರೆ ಸೀಮೆಯ ಆಚೆಗೆ ಬೇರೆ ಈಚೆಗೆ ಬೇರೆ ಎಂದು ಸ್ಪಷ್ಟವಾಗಿ ಬೇರೆಯಾಗಿರುವುದು ಅಚ್ಚರಿಯನ್ನು ತಂದಿದೆ. ಅಷ್ಟೇ ಅಲ್ಲ, ಈ ಎರಡು ಬಗೆಗಳಲ್ಲಿ ಯಾವುದು ಪ್ರಪಂಚದ ಇತರೆಡೆಗೆ ಹರಡಿಕೊಂಡಿದೆ ಎಂಬುದನ್ನು ಖಾದ್ರಿ ತಂಡ ವಿಶ್ಲೇಷಿಸಿದೆ. ಪ್ರಪಂಚದ ಬೇರೆಡೆಗಳಲ್ಲಿ ಹೆಕ್ಕಿದ ಬ್ಯಾಕ್ಟೀರಿಯಾಗಳ ಜೀನೋಮ್ ಅನ್ನು ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿ ವ್ಯಾಪಕವಾಗಿರುವ ಬಗೆಯದರೊಂದಿಗೆ ಹೋಲಿಸಿ ನೋಡಿದೆ. ಆ ಮೂಲಕ ಮತ್ತೊಂದು ವಂಶಾವಳಿಯನ್ನು ಸೃಷ್ಟಿಸಿದೆ. ಇದರ ಪ್ರಕಾರ ಆಫ್ರಿಕಾ, ಯುರೋಪು ಮೊದಲಾದೆಡೆ ಈಗ ಹಾವಳಿ ಮಾಡುತ್ತಿರುವ ಕಾಲರ ಬಗ್ಗೆ ಭಾರತದಿಂದ ಹರಿದು ಹೋದಂಥದ್ದು. ಮತ್ತೊಂದು ಸ್ವಾರಸ್ಯಕರ ವಿಷಯ ಎಂದರೆ ಈ 7PET BD1 ಉಪ ತಳಿಯ ಹಾವಳಿ ಭಾರತಕ್ಕೆ ಮಾತ್ರ ಸೀಮಿತ. ಏಕೆಂದರೆ ಅಸ್ಸಾಂ ಮತ್ತು ಇತರೆ ರಾಜ್ಯಗಳಲ್ಲಿ ಇರುವ ಬ್ಯಾಕ್ಟೀರಿಯಾಗಳಲ್ಲಿ ಬಾಂಗ್ಲಾದೇಶದಲ್ಲಿರುವುದರ ಅಂಶಗಳು ಇಲ್ಲವೇ ಇಲ್ಲ. ಹಾಗೆಯೇ ಬಾಂಗ್ಲಾದೇಶದಲ್ಲಿ ಈಗ ಇರುವ ಬಗೆಯಲ್ಲಿ ಅಪ್ಪಿತಪ್ಪಿಯೂ ಭಾರತದ ಬಗೆಯಲ್ಲಿನ ಅಂಶಗಳು ಕಾಣುವುದೇ ಇಲ್ಲ. ಇವೆರಡೂ ಅಂದರೆ BD1 ಮತ್ತು BD2 ಎನ್ನುವ ಬಗೆಗಳು ಹೀಗೆ ದೇಶಗಳೊಳಗಣ ಗಡಿಯಿಂದ ಪ್ರಭಾವಿತವಾಗಿವೆ ಎನ್ನುತ್ತಾರೆ ಖಾದ್ರಿ. ಅರ್ಥಾತ್ ಇವು ನದಿ ನೀರಿನಿಂದ ಹರಡುವುದಿಲ್ಲ, ಬಹುಶಃ ರೋಗಿಯಿಂದಲೇ ಮತ್ತೊಬ್ಬರಿಗೆ ದಾಟಿ ಹೋಗುವುದು ಹೆಚ್ಚು ಎಂದು ಖಾದ್ರಿ ತಂಡ ತೀರ್ಮಾನಿಸಿದೆ. ಹೀಗೆ ಬ್ಯಾಕ್ಟೀರಿಯಾಗಳು ಕೂಡ ನಾವು ಎಳೆದಿರುವ ಗಡಿ ರೇಖೆಯನ್ನು ಮನ್ನಿಸುವಂತೆ ವಿಕಾಸವಾಗಿರುವುದನ್ನು ನೋಡುವುದು ಅಚ್ಚರಿಯ ವಿಷಯ. ಖಾದ್ರಿ ಅವರ ತಂಡದ ಸಂಶೋಧನೆಗಳ ಈ ವಿವರಗಳನ್ನು ನೇಚರ್ ಪತ್ರಿಕೆ ಕಳೆದ ವಾರ ಪ್ರಕಟಿಸಿದೆ.

0: ಆಕಳ ತೇಗಿಗೆ ಕಾರಣ ಹೊಸ ಕೋಶಾಂಗ. ಆಕಳು ಅಂದರೆ ಹಸು, ಕುರಿ, ಆಡು, ಎಮ್ಮೆ ಮೊದಲಾದವುಗಳದ್ದು ಒಂದು ವಿಶೇಷ. ಇವು ಮೆಲುಕು ಹಾಕುವ ಪ್ರಾಣಿಗಳು. ಹೋಟೆಲಿನಲ್ಲಿ ನಾವು ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತಾ ತಿನಿಸು ಮೆಲ್ಲುತ್ತೇವೆ. ಇವು ಹಾಗಲ್ಲ, ಮೇವು ಕಂಡ ಕೂಡಲೇ ಗಬಗಬನೆ ಅವನ್ನು ನುಂಗಿಬಿಡುತ್ತವೆ, ಅಗಿಯುವುದೂ ಇಲ್ಲ. ಅನಂತರ ನಿಧಾನವಾಗಿ ಸಮಯ ಸಿಕ್ಕಾಗ ಎಲ್ಲೋ ಮಲಗಿ ಅಗಿಯುತ್ತಿರುತ್ತವೆ. ಇದನ್ನೇ ನಾವು ಮೆಲುಕು ಹಾಕುವುದು ಎನ್ನುತ್ತೇವೆ. ಇದು ಒಂದು ವಿಶೇಷ. ಇನ್ನೊಂದು ವಿಶೇಷ ಎಂದರೆ ಹುಲ್ಲನ್ನು ಮೇದರೂ ಅರಗಿಸಿಕೊಳ್ಳಬಲ್ಲವು. ಇವೆರಡಕ್ಕೂ ಮೂಲ ಎನ್ನಿಸುವ ಒಂದು ವಿಶೇಷ ಪತ್ತೆಯಾಗಿದೆ. ಆಕಳ ಹೊಟ್ಟೆಯಲ್ಲಿ ಇರುವ ಸೂಕ್ಷ್ಮಜೀವಿಗಳಲ್ಲಿ ಬೇರಾವ ಸೂಕ್ಷ್ಮಜೀವಿಗಳಲ್ಲಿಯೂ ಕಾಣದಂತಹ ಹೊಸದೊಂದು ಕೋಶಾಂಗ ಇದೆ. ಇದು ಆಕಳಿಗೆ ಹುಲ್ಲನ್ನು ಮೇಯ್ದು ಅರಗಿಸಿಕೊಳ್ಳಲು ನೆರವಾಗುತ್ತದೆ ಎಂದು ಚೀನಾದ ವುಹಾನ್ನಲ್ಲಿ ಇರುವ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಬಯಾಲಜಿ ಸಂಸ್ಥೆಯ ವಿಜ್ಞಾನಿ ವೇ ಮಿಯಾವೊ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಆಕಳಲ್ಲಿರುವ ಈ ಅಧಿಕ ಕೋಣೆಯನ್ನು ರೂಮೆನ್ ಎಂದು ವಿಜ್ಞಾನಿಗಳು ಗುರುತಿಸುತ್ತಾರೆ. ಈ ಕಾರಣದಿಂದಲೇ ಹಸು, ಕುರಿ, ಜಿಂಕೆ, ಎಮ್ಮೆ ಮೊದಲಾದ ಪ್ರಾಣಿಗಳಿಗೆ ರುಮಿನೆಂಟುಗಳು ಎಂದು ಹೆಸರು. ಆಕಳ ಬದುಕಿನಲ್ಲಿ ಈ ರೂಮೆನ್ನಿನ ಪಾತ್ರ ವಿಶಿಷ್ಟ. ಅವು ಯಾರೂ ಮೇಯದ ಪದಾರ್ಥಗಳನ್ನು ಇವು ಮೇಯಲು ನೆರವಾಗುತ್ತವೆ. ಅಷ್ಟೇ ಅಲ್ಲ, ಇಡೀ ಮಾಂಸಾಹಾರಿ ಪ್ರಾಣಿಗಳ ಬದುಕಿಗೂ ಇವು ಮೂಲ. ಆಕಳಿನಂತಹ ಪ್ರಾಣಿಗಳೇ ಮಾಂಸಾಹಾರಿಗಳಿಗೆ ಆಹಾರವಷ್ಟೇ.
1: ರೂಮೆನನ್ನು ಸೂಕ್ಷ್ಮಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ. ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ, ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯನಿಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೊ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೊನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ ಅರಿತುಕೊಳ್ಳುವ ಉದ್ದೇಶವಿತ್ತು. ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನುಗಳಿಂದ ರೂಮೆನನ್ನು ಸೂಕ್ಷ್ಮಜೀವಿಗಳ ಭಂಡಾರ ಎನ್ನಬಹುದು, ಅಥವಾ ಸೂಕ್ಷ್ಮಜೀವಿಗಳ ಶಹರು ಎಂದರೂ ತಪ್ಪಿಲ್ಲ. ಒಂದಲ್ಲ ಎರಡಲ್ಲ ಹಲವಾರು ಬಗೆಯ ಸೂಕ್ಷ್ಮಜೀವಿಗಳು ಅಲ್ಲಿ ನೆಲೆಸಿರುತ್ತವೆ. ಆಕಳು ಮೆಲ್ಲುವ ಸಸ್ಯಭಾಗಗಳನ್ನು ಅರಗಿಸುವ ಕಿಣ್ವಗಳನ್ನು ಇವು ಸುರಿಸುತ್ತವೆ. ಅವನ್ನು ಅರಗಿಸಿ ಘನವಾದ ಆಹಾರವನ್ನಷ್ಟೇ ಉಳಿಸಿಕೊಳ್ಳುತ್ತವೆ. ನೀರಿನಂಥ ದ್ರವ ಹಾಗೂ ಅನಿಲಗಳನ್ನು ಹೊರಗಟ್ಟುತ್ತವೆ. ಮೆಲ್ಲುತ್ತಾ ಕುಳಿತ ಆಕಳು ಆಗಾಗ್ಗೆ ತೇಗುವುದು ಇದಕ್ಕೆ. ರೂಮೆನಿನಲ್ಲಿರುವ ಸೂಕ್ಷ್ಮಜೀವಿಗಳು ಆಕಳು ತಿಂದ ಹುಲ್ಲನ್ನು ಹುದುಗಿಸಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು ಮೊದಲಾದ ಅನಿಲಗಳನ್ನು ಸೃಷ್ಟಿಸುತ್ತವೆ. ಈ ಅನಿಲಗಳೇ ಆಕಳ ತೇಗಿನ ರೂಪದಲ್ಲಿ ಬುರ್ರೆಂದು ಹೊರಬರುತ್ತವೆ. ಆಕಳ ತೇಗು ಜಾಗತಿಕವಾಗಿಯೂ ಪ್ರಸಿದ್ಧ. ಏಕೆಂದರೆ ತೇಗಿನಲ್ಲಿ ಕೇವಲ ಕಾರ್ಬನ್ ಡೈಆಕ್ಸೈಡು ಮಾತ್ರವಲ್ಲ, ಮೀಥೇನ್ ಅನಿಲವೂ ಇರುತ್ತದೆ. ಇವೆರಡೂ ಹಸಿರುಮನೆ ಅನಿಲಗಳು ಎಂಬ ಕುಖ್ಯಾತಿಯವು. ಭೂಮಿ ಬಿಸಿಯಾಗುತ್ತಿದ್ಯಲ್ಲ, ಅದಕ್ಕೆ ಈ ಅನಿಲಗಳೇ ಪ್ರಮುಖ ಕಾರಣ. ಮನುಷ್ಯನಿಂದಾಗಿ ಸೃಷ್ಟಿಯಾದ ಹಸಿರುಮನೆ ಅನಿಲಗಳಲ್ಲಿ ಮೂರರಲ್ಲಿ ಒಂದು ಭಾಗ ಆಕಳ ತೇಗಿನಿಂದ ಬಂದ ಮೀಥೇನು ಎಂಬುದು ಒಂದು ಅಂದಾಜು. ಆಕಳಲ್ಲಿ ಈ ಮೀಥೇನು ಹೇಗೆ ಹುಟ್ಟುತ್ತದೆ ಎನ್ನುವುದು ಒಂದು ಕುತೂಹಲ. ಹಸಿರುಮನೆ ಅನಿಲವಾದ ಇದನ್ನು ಆಕಳನಲ್ಲಿ ಹುಟ್ಟದಂತೆ ಮಾಡಬಹುದೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಇವೆರಡಕ್ಕೂ ಉತ್ತರವನ್ನು ವಿ ಮಿಯಾವೊ ತಂಡದ ಸಂಶೋಧನೆ ನೀಡಬಹುದು ಎನ್ನುವುದು ಆಶಯ. ಆದರೆ ವಿ ಮಿಯಾವೊನ ಉದ್ದೇಶ ಇದಾಗಿರಲಿಲ್ಲ. ಅವರ ಉದ್ದೇಶ ರೂಮೆನನಲ್ಲಿ ಇರುವ ಸೂಕ್ಷ್ಮಜೀವಿಗಳ ಜೀನೋಮು, ಅರ್ಥಾತ್ ಎಲ್ಲ ತಳಿಗುಣಗಳನ್ನು ಪಟ್ಟಿ ಮಾಡುವುದಾಗಿತ್ತು. ಕೆಲವು ವರ್ಷಗಳ ಹಿಂದಷ್ಟೇ ಈ ತಂಡ ರೂಮೆನನಲ್ಲಿರುವ ಒಂದು ಜೀವಿಯ ಜೀನೋಮನ್ನು ಪೂರ್ತಿಯಾಗಿ ಅನಾವರಣಗೊಳಿಸಿತ್ತು. ರೂಮೆನನಲ್ಲಿರುವ ಇತರೆ ಜೀವಿಗಳಲ್ಲಿದೂ ಜೀನೋಮನ್ನು ಇದೇ ರೀತಿಯಲ್ಲಿ
2: ಅರಿತುಕೊಳ್ಳುವ ಉದ್ದೇಶವಿತ್ತು.
1: ಇದಕ್ಕಾಗಿ ಹಲವು ಹಸು, ಕುರಿ, ಆಡು ಮೊದಲಾದ ಜೀವಿಗಳ ರೂಮೆನ್ನುಗಳಿಂದ ಹೆಕ್ಕಿದ ಸೂಕ್ಷ್ಮ ಜೀವಿಗಳ ತಳಿಗುಣಗಳನ್ನು ಹೆಕ್ಕಿ ಅವುಗಳ ಡಿಎನ್ಎಯನ್ನು ಪರಿಶೀಲಿಸಿದರು. ಎಲ್ಲ ಜೀನ್ಗಳನ್ನು ಪಟ್ಟಿ ಮಾಡಿದರು. ಒಂದಲ್ಲ ಎರಡಲ್ಲ 65 ಬಗೆಯ ಸೂಕ್ಷ್ಮಜೀವಿಗಳನ್ನು ಇವರು ಗುರುತಿಸಿದರು. ಇವುಗಳಲ್ಲಿ ಕೆಲವುದರ ತಳಿಗುಣಗಳನ್ನಷ್ಟೇ ಅಧ್ಯಯನ ಮಾಡಲಾಗಿತ್ತು. ಉಳಿದವುಗಳ ಡಿಎನ್ಎಯನ್ನು ತೆಗೆದು ಹೋಲಿಸಿ ನೋಡಿದರು. ಇವರು ಹೆಕ್ಕಿದ 65 ಜೀವಿಗಳಲ್ಲಿ 45 ಒಂದಕ್ಕೊಂದು ಭಿನ್ನವಾಗಿದ್ದವಾಗಿದ್ದುವು. ರೂಮನ್ನುನಲ್ಲಿ ಜರುಗುವ ಹುದುಗುವಿಕೆಗೆ ಬೇಕಾದ ಕಿಣ್ವಗಳು ಹಾಗೂ ಅವುಗಳ ಜೀನ್ಗಳು ಈ ಜೀವಿಗಳಲ್ಲಿ ಇವೆಯೇ, ಇದ್ದರೆ ಎಲ್ಲವೂ ಒಂದೇ ರೀತಿಯವೇ ಎನ್ನುವುದನ್ನು ಹುಡುಕುವ ಪ್ರಯತ್ನ ಮಾಡಿದರು. ರೂಮನ್ನುನಲ್ಲಿರುವ ಸೂಕ್ಷ್ಮಜೀವಿಗಳಲ್ಲಿ ಸೀಲಿಯೇಟು ಎನ್ನುವ ಜೀವಿಗಳ ಸಂಖ್ಯೆಗೂ ತೇಗಿಗೂ ಸಂಬಂಧವಿದೆ ಎಂದು ಗೊತ್ತಾಯಿತು. ಯಾವ ಪ್ರಾಣಿಯಲ್ಲಿ ಈ ಸೀಲಿಯೇಟುಗಳ ಪ್ರಮಾಣ ಹೆಚ್ಚಿರುತ್ತದೆಯೋ ಅವು ಹೆಚ್ಚೆಚ್ಚು ಮೀಥೇನ್ ತಯಾರಿಸುತ್ತಿದ್ದುವು, ಹೆಚ್ಚೆಚ್ಚು ತೇಗುತ್ತಿದ್ದುವು. ಹುದುಗುವಿಕೆಯ ವೇಳೆ ಬಹು ಮುಖ್ಯವಾಗಿ ಹೈಡ್ರೋಜನೇಸ್ ಅಂದರೆ ಹೈಡ್ರೋಜನನ್ನು ಬೇರ್ಪಡಿಸುವ ಕಿಣ್ವ ಹಾಗೂ ಆಕ್ಸಿಜನೇಸ್ ಆಕ್ಸಿಜನನ್ನು ಸೇರಿಸುವ ಕಿಣ್ವಗಳು ಬಹು ಮುಖ್ಯವಾಗಿದ್ದರಿಂದ ರೂಮೆನ್ನುನಿಂದ ಹೆಕ್ಕಿ ಬೆಳೆಸಿದ ಸೀಲಿಯೇಟುಗಳಲ್ಲಿ ಇವನ್ನು ಹುಡುಕಲು ಪ್ರಯತ್ನಿಸಿದರು. ಹಾಗೆಯೇ ಇವುಗಳು ಜೀವಕೋಶದೊಳಗೆ ಎಲ್ಲಿ ಇರಬಹುದು ಎಂದು ಬೆದಕಿದರು. ಸಾಮಾನ್ಯವಾಗಿ ಇವು ಜೀವಕೋಶದೊಳಗೆ ಉಸಿರಾಟದ ಕೋಶಾಂಗ ಎನ್ನಿಸಿದ ಮೈಟೋಕಾಂಡ್ರಿಯಾದಲ್ಲಿ ಇರುತ್ತವೆ. ಆದರೆ ಕೇವಲ ಈ ಕಿಣ್ವಗಳನ್ನಷ್ಟೇ ಎತ್ತಿ ತೋರಿಸುವ ಬಣ್ಣಗಳನ್ನು ಬಳಸಿದಾಗ ಸೂಕ್ಷ್ಮಜೀವಿಗಳಲ್ಲಿ ಮೈಟೋಕಾಂಡ್ರಿಯಾದ ಜೊತೆಗೆ ಇನ್ನೂ ಕೆಲವು ಭಾಗಗಳು ಬಣ್ಣಗೂಡಿಸಿಕೊಂಡಿದ್ದುವು. ಅಚ್ಚರಿಗೊಂಡ ವೇತಂಡ ಆ ಕೋಶಾಂಗವನ್ನು ವಿಶದವಾಗಿ ಪರಿಶೀಲಿಸಿದೆ. ಈ ಕೋಶಾಂಗವು ಇದುವರೆಗೂ ಕೋಶಗಳೊಳಗೆ ಇವೆ ಎಂದುಕೊಂಡಿದ್ದ ಎಲ್ಲ ಬಗೆಯ ಕೋಶಾಂಗಗಳಿಗಿಂತಲೂ ಭಿನ್ನವಾಗಿದೆಯಂತೆ. ಸಾಮಾನ್ಯವಾಗಿ ಕೋಶದೊಳಗೆ ಇರುವ ಮೈಟೋಕಾಂಡ್ರಿಯಾ, ರೈಬೋಸೋಮು, ನ್ಯೂಕ್ಲಿಯಸ್ಸು ಮೊದಲಾದ ಕೋಶಾಂಗಗಳಿಗೆ ಎರಡು ಪದರವಿರುವ ಕೊಬ್ಬಿನ ಗೋಡೆಯಿರುತ್ತದೆ. ಆದರೆ ಈ ಹೊಸ ಕೋಶಾಂಗದಲ್ಲಿ ಕೇವಲ ಒಂದೇ ಒಂದು ಕೊಬ್ಬಿನ ಪದರವಿತ್ತು. ಇದು ವಿಶೇಷ. ಹಸು, ಆಡು, ಕುರಿ ಮೊದಲಾದವುಗಳಿಂದ ಹೆಕ್ಕಿದ 3-4 ಬಗೆಯ ಸೂಕ್ಷ್ಮಜೀವಿಗಳಲ್ಲಿ ಹೈಡ್ರೋಜನ್ನು ಹಾಗೂ ಮೀಥೇನು ತುಂಬಿಕೊಂಡಿದ್ದ ಕೋಶಾಂಗಗಳನ್ನು ಈ ಹಿಂದೆಯೂ ಗುರುತಿಸಲಾಗಿತ್ತು. ಅವನ್ನು ಹೈಡ್ರೋಜನೋಸೋಮು ಎಂದು ಹೆಸರಿಸಿದ್ದರು. ಇವು ಬಹುತೇಕ ಹೈಡ್ರೋಜನ್ನು ತುಂಬಿದ ಬಲೂನಿನಂತೆ ಇದ್ದುವು. ಇನ್ನೆಲ್ಲೂ ಉತ್ಪತ್ತಿಯಾದ ಹೈಡ್ರೋಜನನ್ನು ತುಂಬಿಕೊಂಡ ಕೊಬ್ಬಿನ ಪೊರೆಯ ಚೀಲಗಳು ಇವುಗಳಾಗಿದ್ದುವು. ಆದರೆ ವೇತಂಡ ಗುರುತಿಸಿದ ಹೊಸ ಕೋಶಾಂಗ ಕೇವಲ ಹೈಡ್ರೋಜನನ್ನು ತುಂಬಿದ ಕಾಯವಲ್ಲ,
3: ಅದರಲ್ಲಿ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತದೆ, ಅದಕ್ಕೆ ಬೇಕಾದ ಕಿಣ್ವಗಳೂ ಇವೆ ಎನ್ನುತ್ತಾರೆ ವೇ. ಹೀಗಾಗಿ ಇದನ್ನು ಹೈಡ್ರೋಜನೋ ಬಾಡಿ ಅಥವಾ ಹೈಡ್ರೋಜನ್ ಜನಕಾಂಗ ಎಂದು ಹೆಸರಿಸಿದ್ದಾರೆ. ರುಮೆನ್ನಿನಲ್ಲಿ ಇರುವ ಬಹುತೇಕ ಸೀಲಿಯೇಟುಗಳಲ್ಲಿ ಇದು ಇದೆ ಎನ್ನುವುದು ಇವರ ಊಹೆ. ಇವುಗಳಿಂದಾಗಿಯೇ ಆಕಳು ತೇಗುತ್ತವೆ, ಮೀಥೇನು ಸೂಸಿ ಜಗತ್ತನ್ನು ಬಿಸಿಯೇರಿಸುತ್ತಿವೆ. ಈ ಕೋಶಾಂಗಗಳನ್ನು ನಿಯಂತ್ರಿಸುವ ಉಪಾಯ ಸಿಕ್ಕರೆ ಜಗತ್ತಿನಲ್ಲಿ ಹುಟ್ಟುವ ಮೀಥೇನಿನ ಪ್ರಮಾಣವನ್ನು ಕುಗ್ಗಿಸಲಾದೀತು ಎನ್ನುವುದು ವೇಯವರ ಆಶಯ.

ಊರೆಗಣ್ಣು ಪಚ್ಚೆಗಣ್ಣು. ಚಿಕ್ಕಂದಿನಲ್ಲಿ ಈ ರೀತಿ ಕೀಟಲೆಗೆ ಒಳಗಾಗದವರು ಇಲ್ಲವೇ ಇಲ್ಲ. ಹುಣಸೆ ಬೀಜವನ್ನು ಇನ್ಯಾವುದೋ ಹಣ್ಣಿನ ಬೀಜವನ್ನು ನುಂಗಿಬಿಟ್ಟಾಗ ಓಹೋ ನೋಡು, ಆ ಬೀಜ ಹೊಟ್ಟೆಯಲ್ಲಿ ಮೊಳೆತು ಕಣ್ಣಿನಲ್ಲಿ ಹಸಿರಾಗಿ ಕಾಣಿಸುತ್ತದೆ ಅಂತ ಕೀಟಲೆ ಮಾಡಿರುತ್ತೀರಿ. ಬಾಲ್ಯದ ಮುಗ್ಧತೆಯಲ್ಲಿ ಅದನ್ನು ನಂಬಿ ದಿನವೂ ಕಣ್ಣು ಹಸಿರಾಗಿದೆಯೇ ಎಂದು ನೋಡಿಕೊಂಡಿರುತ್ತೀರಿ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದೀಗ ವಿಜ್ಞಾನಿಗಳು ಕಣ್ಣಿಗೆ ಗಿಡದ ಹಸಿರನ್ನು ಹತ್ತಿಸಿದ್ದಾರಂತೆ. ಸಿಂಗಾಪುರಿನಲ್ಲಿರುವ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರಿನ ರಾಸಾಯನಿಕ ಮತ್ತು ಜೈವಿಕ ಅಣು ಇಂಜಿನಿಯರಿಂಗ್ ವಿಭಾಗದ ವಿಜ್ಞಾನಿ ಡೇವಿಡ್ ಲಿಯಾಂಗ್ ಮತ್ತು ಸಂಗಡಿಗರು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳ ಹಸಿರು ಕಾಣುವಂತೆ ಮಾಡಿದ್ದಾರಂತೆ. ಅದಕ್ಕೆ ಅವರೇನು ಇಲಿಗಳಿಗೆ ಹುಣಸೆ ಬೀಜ ತಿನ್ನಿಸಲಿಲ್ಲ. ಜಾಣತನದ ಜೈವಿಕ ತಂತ್ರಜ್ಞಾನದ ತಂತ್ರಗಳನ್ನು ಬಳಸಿಕೊಂಡು ಇಲಿಗಳ ಕಣ್ಣಿನಲ್ಲಿ ಗಿಡಮರಗಳಲ್ಲಿ ಇರುವ ಹಸಿರು ಬಣ್ಣದ ಕೋಶಾಂಗಗಳು ಕೂಡಿಕೊಳ್ಳುವಂತೆ ಮಾಡಿದ್ದಾರೆ. ಹಾಗಂತ ಲಿಯಾಂಗರ ತಂಡದ ಉದ್ದೇಶ ಇಲಿಗಳ ಕಣ್ಣಿಗೆ ಬಣ್ಣ ಬಳಿಯುವುದಾಗಿರಲಿಲ್ಲ. ಬದಲಿಗೆ ನಮ್ಮ ಕಣ್ಣಿನಲ್ಲಿ ಕಾಣಿಸಿಕೊಳ್ಳುವ ಕೆಲವು ತೊಂದರೆಗಳಿಗೆ ಕಣ್ಣೇ ಚಿಕಿತ್ಸೆ ಮಾಡಿಕೊಳ್ಳುವಂತೆ ಮಾಡುವುದು ಉದ್ದೇಶವಾಗಿತ್ತು. ಉದಾಹರಣೆಗೆ ಉರಿಗಣ್ಣು ಅಥವಾ ಒಣಗಣ್ಣು. ಸಾಮಾನ್ಯವಾಗಿ ಕಣ್ಣಿನ ಗುಡ್ಡೆಯ ಮೇಲೆ ತೆಳುವಾದ ಪೊರೆಯಂತೆ ಕಣ್ಣೀರು ಹರಡಿಕೊಂಡಿರುತ್ತದೆ. ಇದು ಕ್ರಿಮಿ ಧೂಳಿನಿಂದ ಕಣ್ಣನ್ನು ರಕ್ಷಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ಈ ಪೊರೆ ಒಡೆದು ಶಿಥಿಲವಾಗಬಹುದು. ಅತಿ ಕ್ರಿಯಾಶೀಲವೆನ್ನಿಸಿದ ಕೆಲವು ರಾಸಾಯನಿಕಗಳ ಪ್ರಮಾಣ ಕಣ್ಣಿನಲ್ಲಿ ಹೆಚ್ಚಾದಾಗ ಹೀಗಾಗಬಹುದು. ಅಂತಹ ಆಕ್ಸಿಡೀಕರಿಸುವ ಅಣುಗಳನ್ನು ನಿಶ್ಚೇತಗೊಳಿಸಿದರೆ ಉರಿಗಣ್ಣ ತೊಂದರೆಯನ್ನು ಕಡಿಮೆ ಮಾಡಬಹುದು ಎನ್ನುವುದು ಲಿಯಾಂಗ್ ತಂಡದ ತರ್ಕ. ಕೆರಟೋ ಕಂಜಕ್ಟಿವೈಟಿಸ್ ಸಿಕ್ಕ ಎನ್ನುವ ಉರಿಗಣ್ಣಿನ ತೊಂದರೆಗೆ ಇದು ಉಪಾಯವಾಗಬಹುದು ಎನ್ನುವುದು ಇವರ ತರ್ಕ. ಆಕ್ಸಿಡೀಕರಣದ ಕ್ರಿಯೆಗಳನ್ನು ತಡೆಗಟ್ಟುವಷ್ಟು ಶಕ್ತಿಯನ್ನು ಕಣ್ಣು ಸ್ವತಃ ತಯಾರಿಸಿಕೊಳ್ಳುವಂತೆ ಮಾಡಿದರೆ ಚಿಕಿತ್ಸೆ ಸಾಧ್ಯ ಎನ್ನುವುದು ಇವರ ಉಪಾಯ. ಆದರೆ ಕಣ್ಣಿನಲ್ಲಿ ಈಗಾಗಲೇ ಇರುವ ಇಂತಹ ವ್ಯವಸ್ಥೆ ಕೆಲವೊಮ್ಮೆ ಉಲ್ಟಾ ಒಡೆಯುವುದು ಉಂಟು. ಆದ್ದರಿಂದ ಕೃತಕವಾಗಿ ಆಕ್ಸಿಡೀಕರಣ ಕ್ರಿಯೆಯನ್ನು ತಡೆಗಟ್ಟುವ ರಾಸಾಯನಿಕಗಳನ್ನು ಕಣ್ಣು ಉತ್ಪಾದಿಸುವಂತೆ ಮಾಡಲು ಇವರು ಉದ್ಯುಕ್ತರಾದರು. ಅದಕ್ಕೆ ನೆರವಾಗಿದ್ದು ಗಿಡಗಳಲ್ಲಿ ಇರುವ ಪತ್ರ ಹರಿತ್ತು ಅಥವಾ ಹಸಿರು ಬಣ್ಣದ ಕ್ಲೋರೋಫಿಲ್ ಇರುವ ಕೋಶಾಂಗಗಳು. ಇವನ್ನು ಪ್ಲಾಸ್ಟಿಡ್ಗಳು ಎನ್ನುತ್ತಾರೆ. ಈ ಪ್ಲಾಸ್ಟಿಡ್ಗಳಲ್ಲಿ ವಿಶೇಷವಾಗಿ ಚಪಾತಿಯ ಗುಡ್ಡೆಯ ಹಾಗೆ ಒಂದರ ಮೇಲೊಂದು ಪೇರಿಸಿಟ್ಟ ಪೊರೆಯ ಹಾಳೆಗಳಿವೆ. ಥೈಲಕಾಯ್ಡ್ಸ್ ಪೊರೆಗಳು ಎನ್ನುವ ಇವುಗಳು ಬೆಳಕಿಗೆ ಸ್ಪಂದಿಸಿ ನಿಕೋಟಿನಮೈಡ್ ಅಡೆನೋಸಿನ್ ಡೈಫಾಸ್ಫೇಟು ಎನ್ನುವ ಅಣುಗಳನ್ನು ಸೃಷ್ಟಿಸುತ್ತವೆ. ಈ ಅಣುಗಳು ಆಕ್ಸಿಡೀಕರಣವನ್ನು ತಡೆಯಲು ಬೇಕಾದ ಶಕ್ತಿಯನ್ನು ಒದಗಿಸಬಲ್ಲುವು. ಥೈಲಕಾಯ್ಡ್ ಪೊರೆಗಳನ್ನು ಸೇರಿಸಿಬಿಟ್ಟರೆ ಸದಾ ಬೆಳಕಿಗೆ ತೆರೆದುಕೊಂಡಿರುವ ಕಣ್ಣುಗಳು ಕೂಡ NADPH ಅನ್ನು ತಯಾರಿಸಿಕೊಳ್ಳಬಹುದಲ್ಲವೇ ಎಂದು ಲಿಯಾಂಗ್ ತಂಡ ಕಲ್ಪಿಸಿತು. ಆದರೆ ಹಾಗೆ ಮಾಡುವುದು ಸುಲಭವಾಗಿರಲಿಲ್ಲ. ಏಕೆಂದರೆ ಥೈಲಕಾಯ್ಡ್ ಪೊರೆಗಳು ಸಸ್ಯಗಳಲ್ಲಿ ಮಾತ್ರ ಇರುತ್ತವೆ, ಪ್ರಾಣಿಗಳಲ್ಲಿ ಅಲ್ಲ. ಇದೇ ಕಾರಣಕ್ಕೆ ಎಷ್ಟೇ ಸಸ್ಯಾಹಾರವನ್ನು ತಿಂದರೂ ನಮ್ಮ ಚರ್ಮ ಹಸಿರಾಗಿರುವುದಿಲ್ಲ. ಸಸ್ಯ ಹಾಗೂ ಪ್ರಾಣಿಗಳ ನಡುವಣ ಈ ಬೇಲಿಯನ್ನು ಮುರಿಯುವ ತಂತ್ರವನ್ನು ಲಿಯಾಂಗ್ ತಂಡ ಹೂಡಿದೆ. ಸಸ್ಯಗಳಲ್ಲದ ಜೀವಕೋಶಗಳಲ್ಲಿ ಈ ಥೈಲಕಾಯ್ಡ್ ಪೊರೆಗಳು ಬೆಳೆಯಬಲ್ಲುವೆ ಎಂಬುದು ಲಿಯಾಂಗ್ ತಂಡ ಮೊದಲು ಪರಿಶೀಲಿಸಿತು. ಗಿಡಗಳ ಎಲೆಗಳನ್ನು ಅರೆದು ಆ ರಸದಲ್ಲಿದ್ದ ಥೈಲಕಾಯ್ಡ್ ಪೊರೆಗಳನ್ನಷ್ಟೇ ಬೇರ್ಪಡಿಸಿತ್ತು. ಅವನ್ನು ಸಾಬೂನಿನ ಗುಳ್ಳೆಗಳಂತಹ ಅತಿ ಸೂಕ್ಷ್ಮವಾದ ಗುಳ್ಳೆಗಳೊಳಗೆ ಕೂಡಿಸಿದರು. ಇದಕ್ಕೆ ಇವರು ಲೀಫ್ ಎಂದು ಹೆಸರಿಸಿದ್ದಾರೆ. ಈ ಗುಳ್ಳೆಗಳನ್ನು ಬಿಸಿಲಿನಲ್ಲಿ ಇಟ್ಟರೆ ಥೇಟ್ ಗಿಡಗಳು ಮಾಡುವ ಹಾಗೆ ನೀರನ್ನಷ್ಟೇ ಬಳಸಿಕೊಂಡು NADPH ತಯಾರಿಸುತ್ತವೆ. ಲೀಫ್ ಎಂದರೆ ಲೈಟ್ ರಿಯಾಕ್ಷನ್ ಎನ್ರಿಚ್ಡ್ ಥೈಲಕಾಯ್ಡ್ NADPH ಫೌಂಡ್ರಿ ಎನ್ನುವುದು ಚುಟುಕು ಪದ. ಲೀಫ್ಗಳಿರುವಡೆ ಮಾನವ ಜೀವಕೋಶಗಳನ್ನು ಬೆರೆಸಿ ಬೆಳೆಸಿದ್ದಾರೆ. ಸ್ವಲ್ಪ ಸಮಯದ ನಂತರ ಗಮನಿಸಿದಾಗ ಜೀವಕೋಶಗಳೊಳಗೆ ಲೀಫ್ ಗುಳ್ಳೆಗಳು ನುಸುಳಿದ್ದುವು. ಆಕ್ಸಿಡೀಕರಣಗೊಳಿಸುವ ರಾಸಾಯನಿಕಗಳನ್ನು ಸೇರಿಸಿ ನೋಡಿದರೆ ಅವುಗಳ ಪ್ರಮಾಣ ಕಡಿಮೆ ಆಗಿತ್ತು. ಅಂದರೆ ಲೀಫ್ ಆಕ್ಸಿಡೀಕರಣವನ್ನು ತಡೆಯುತ್ತಿದೆ ಎಂದರ್ಥ. ಈ ರೀತಿಯಲ್ಲಿ ತಮ್ಮ ಕಲ್ಪನೆ ಕುತರ್ಕವಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡ ನಂತರ ಕಣ್ಣುಗಳಿಗೆ ಚಿಕಿತ್ಸೆ ಮಾಡಲು ಅಣಿಯಾದರು. ಕೃತಕವಾಗಿ ಇಲಿಗಳಿಗೆ ಕೆರಟೋ ಕಂಜಕ್ಟಿವೈಟಿಸ್ ಉಂಟು ಮಾಡಿದರು. ಕಣ್ಣಿಗೆ ಒಂದಿಷ್ಟು ಸಾಬೂನಿನಂತಹ ದ್ರವವನ್ನು ಹಾಕಿದರೆ ಇಲಿಗಳ ಕಣ್ಣೀರು ಬತ್ತಿ ಹೋಗಿ ಕಣ್ಣುಗಳು ಊದಿಕೊಳ್ಳುತ್ತವೆ. ಈ ರೀತಿಯಲ್ಲಿ ಉರಿಗಣ್ಣು ಬಂದ ಇಲಿಗಳ ಕಣ್ಣಿಗೆ ಲೀಫ್ ದ್ರವವನ್ನು ಔಷಧಿಯಾಗಿ ಸೇರಿಸಿದರು. ಕೆಲವು ಇಲಿಗಳಿಗೆ ಸಾಮಾನ್ಯವಾಗಿ ಇಂತಹ ತೊಂದರೆ
ತೊಂದರೆಯ ವೇಳೆ ನೀಡುವ ಸೈಕ್ಲೋಸ್ಪೋರಿನ್ ಔಷಧವನ್ನು ನೀಡಿದರು. ಎರಡು ಬಗೆಯ ಇಲಿಗಳಲ್ಲಿ ಕೆಲವನ್ನು ಬೆಳಕು ಇರುವ ಜಾಗದಲ್ಲಿ, ಉಳಿದವನ್ನು ಕತ್ತಲಿನಲ್ಲಿಯೂ ಇರಿಸಿದರು. ಕಣ್ಣಿನ ಗುಡ್ಡೆಗೆ ಆಗಿದ್ದ ಹಾನಿಯನ್ನು ಪ್ರಯೋಗದ ಆರಂಭದಲ್ಲಿಯೂ 5 ದಿನದ ಚಿಕಿತ್ಸೆಯ ನಂತರವೂ ಅಳೆದರು. ಸಾಧಾರಣ ಚಿಕಿತ್ಸೆಯ ಸಂದರ್ಭದಲ್ಲಿ ಹಾಗೂ ಲೀಫ್ ಹಾಕಿದಾಗಿನ ಇಲಿಗಳಲ್ಲಿ ವ್ಯತ್ಯಾಸವಿದೆಯೋ ಎಂದು ಗಮನಿಸಿದರು. ಬೆಳಕಿನಲ್ಲಿ ಮತ್ತು ಲೀಫ್ ಚಿಕಿತ್ಸೆಗೆ ಒಳಗಾಗಿದ್ದ, ಅಂದರೆ ಕಣ್ಣಿಗೆ ಗಿಡಗಳ ಹಸಿರು ಮೆತ್ತಿಸಿಕೊಂಡ ಇಲಿಗಳಲ್ಲಿ ಗುಡ್ಡೆಯ ಹೊರಪದರದ ನಾಶ ಕಡಿಮೆ ಆಗಿತ್ತು. ಗುಡ್ಡೆಯ ಹೊರಪದರದ ನಾಶವನ್ನು ಸೋಡಿಯಂ ಫ್ಲೋರೋಸಿನ್ ಎನ್ನುವ ಬಣ್ಣ ಹಚ್ಚಿ ಹಳೆಯಬಹುದಾಗಿತ್ತು. ಯಾವುದೇ ಚಿಕಿತ್ಸೆ ನೀಡದ ಅಥವಾ ಸಾಧಾರಣ ಔಷಧ ನೀಡಿದ ಇಲಿಗಳಲ್ಲಿ ಇದ್ದುದಕ್ಕಿಂತಲೂ ಲೀಫ್ ಪಡೆದ ಇಲಿಗಳಲ್ಲಿ ಗುಡ್ಡೆಗಳ ನಾಶ ಕಡಿಮೆ ಇತ್ತು. 5 ದಿನಗಳ ನಂತರ ಅವುಗಳಲ್ಲಿ ಕಣ್ಣೀರಿನ ಪ್ರಮಾಣವು ಅಧಿಕವಾಗಿತ್ತು. ಅರ್ಥಾತ್ ಉರಿಗಣ್ಣಿನ 2 ದೊಡ್ಡ ಲಕ್ಷಣಗಳು ಲೀಫ್ ಚಿಕಿತ್ಸೆಯ ನಂತರ ಕಡಿಮೆ ಆಗಿದ್ದುವು. ಕಣ್ಣಿಗಷ್ಟೇ ಅಲ್ಲ, ಶಕ್ತಿಯ ಅಗತ್ಯ ಹೆಚ್ಚಿರುವ ಜೀವಕೋಶಗಳಿಗೆ ಈ ರೀತಿ ಲೀಫ್ ಸೇರಿಸಿದರೆ, ಬೆಳಕನ್ನು ಹಾಯಿಸಿದರೆ ಸಾಕು, ತಮ್ಮಂತಾವೇ ಅವು ಚಿಕಿತ್ಸೆ ಮಾಡಿಕೊಳ್ಳಬಲ್ಲುವು ಎನ್ನುವುದು ಲಿಯಾಂಗ್ ತಂಡದ ಆಶಯ. ಸದ್ಯಕ್ಕಂತೂ ಇದು ಉರಿಗಣ್ಣು ಒಣಗಣ್ಣಿಗೆ ಔಷಧವಾಗಬಹುದು ಎನ್ನಬಹುದಷ್ಟೇ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಕುಮಾರಿ ಯಶಸ್ವಿನಿ ಕೊಳ್ಳೇಗಾಲ ಶರ್ಮಾ ಹಾಗೂ ಜೆಮಿನಿ ಎಐ ಧ್ವನಿಗಳು.
2: ಇದುವರೆಗೂ ಪ್ರಸಾರವಾಯಿತು ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣಸುದ್ದಿ ವಿಶೇಷ ಕಾರ್ಯಕ್ರಮ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ. ನಮಸ್ಕಾರ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಫಾರ್ಮಾ ಔಷಧೀಯ ಜ್ಞಾನ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. ಇಂದಿನ ವಿಷಯ ನೋವು ನಿವಾರಕಗಳು ಅಂದರೆ ಪೇನ್ ಕಿಲ್ಲರ್ಗಳ ದುರುಪಯೋಗದ ಕುರಿತು ಮಾಹಿತಿ. ವಿಷಯ ತಜ್ಞರು ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಸುನೀಲ್ ಜಲಾಲ್ಪುರೆಯವರು.
3: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತು ನಾನು ನೋವು ನಿವಾರಕಗಳ ಅಂದರೆ ಪೇನ್ ಕಿಲ್ಲರ್ಸ್ಗಳ ದುರುಪಯೋಗದ ಬಗ್ಗೆ ಮಾತನಾಡುತ್ತಿದ್ದೇನೆ. ನಮ್ಮಲ್ಲಿ ಹೆಚ್ಚಿನವರು ತಲೆನೋವು, ಬೆನ್ನು ನೋವು, ಜ್ವರ ಅಥವಾ ದೇಹದ ನೋವುಗಳಿಗೆ ಒಂದಲ್ಲ ಒಂದು ಹಂತದಲ್ಲಿ ಈ ಪೇನ್ ಕಿಲ್ಲರ್ಸ್ಗಳನ್ನು ತೆಗೆದುಕೊಂಡಿರುತ್ತೇವೆ. ಕೆಲವು ಸಾಮಾನ್ಯ ಮಾತ್ರೆಗಳೆಂದರೆ ಐಬುಪ್ರೊಫಿನ್, ಡೈಕ್ಲೋಫೆನಾಕ್, ಆಸ್ಪಿರಿನ್ ಮತ್ತು ವೈದ್ಯಕೀಯ ಅಂಗಡಿಗಳಲ್ಲಿ ಬ್ರ್ಯಾಂಡ್ ಹೆಸರುಗಳಲ್ಲಿ ಮಾರಾಟವಾಗುವ ಕೆಲವು ಮಾತ್ರೆಗಳು. ನಮಗೆ ನೋವು ಅಥವಾ ಜ್ವರ ಬಂದಾಗ ಈ ಔಷಧಿಗಳು ಅದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇವು ತುಂಬಾ ಉಪಯುಕ್ತವಾಗಿವೆ. ಆದರೆ ನಾವು ಅವುಗಳನ್ನು ಹೆಚ್ಚಾಗಿ ಹೆಚ್ಚು ಕಾಲ ಅಥವಾ ಸರಿಯಾದ ವೈದ್ಯಕೀಯ ಸಲಹೆ ಇಲ್ಲದೆ ಬಳಸಿದಾಗ ಸಮಸ್ಯೆ ಪ್ರಾರಂಭವಾಗುತ್ತದೆ. ನೋವು ನಿವಾರಕಗಳ ದುರುಪಯೋಗದಿಂದ ಯಾವ ಯಾವ ಸಮಸ್ಯೆಗಳು ಉಂಟಾಗಬಹುದು? ಇವು ಹೊಟ್ಟೆಯ ಒಳಪದರವನ್ನು ನೋಯಿಸಬಹುದು. ಇವು ಹುಣ್ಣುಗಳು, ಸುಡುವ ಸಂವೇದನೆ, ಆಮ್ಲೀಯತೆ ಅಥವಾ ಹೊಟ್ಟೆಯೊಳಗೆ ರಕ್ತಸ್ರಾವಕ್ಕೆ ಕಾರಣವಾಗಬಹುದು. ಅನೇಕ ಜನರು ಹೊಟ್ಟೆ ನೋವಿನಂತಹ ಆರಂಭಿಕ ಲಕ್ಷಣಗಳನ್ನು ಅದು ಗಂಭೀರವಾಗಿ ಆಗುವವರೆಗೆ ನಿರ್ಲಕ್ಷಿಸುತ್ತಾರೆ. ನಾವು ನೋವು ನಿವಾರಕಗಳನ್ನು ಪದೇ ಪದೇ ತೆಗೆದುಕೊಳ್ಳುವಾಗ ಮೂತ್ರಪಿಂಡಗಳು ನಿಧಾನವಾಗಿ ಹಾನಿಗೊಳಗಾಗುತ್ತವೆ. ಇದು ಮೊದಲಿಗೆ ರೋಗ ಲಕ್ಷಣಗಳನ್ನು ತೋರಿಸದಿರಬಹುದು. ನಂತರ ಕಾಲುಗಳಲ್ಲಿ ಊತ, ಅಧಿಕ ರಕ್ತದೊತ್ತಡ ಹಾಗೂ ಮೂತ್ರಪಿಂಡ ವೈಫಲ್ಯವನ್ನು ಅನುಭವಿಸಬಹುದು. ಇದಕ್ಕೆ ಡಯಾಲಿಸಿಸ್ ನಂತಹ ದುಬಾರಿ ಚಿಕಿತ್ಸೆಯ ಅಗತ್ಯತೆ ಬರಬಹುದು. ಕೆಲವು ನೋವು ನಿವಾರಕಗಳು ಅಧಿಕ ರಕ್ತದೊತ್ತಡ, ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳ ಅಪಾಯವನ್ನು ಹೆಚ್ಚಿಸುತ್ತವೆ. ಇವು ವಯಸ್ಸಾದವರಿಗೆ ಅಥವಾ ಈಗಾಗಲೇ ಹೃದಯ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಹೆಚ್ಚು ಅಪಾಯಕಾರಿ. ನೋವು ನಿವಾರಕಗಳ ದುರುಪಯೋಗ ಎಲ್ಲರಿಗೂ ಹಾನಿಕಾರಕ. 60 ವರ್ಷಕ್ಕಿಂತ ಮೇಲ್ಪಟ್ಟ ವೃದ್ಧರು, ಗರ್ಭಿಣಿಯರು, ಮೂತ್ರಪಿಂಡ, ಯಕೃತ್ತು ಅಥವಾ ಹೃದಯದ ತೊಂದರೆ ಇರುವ ಜನರು, ಹೊಟ್ಟೆಯ ಹುಣ್ಣು ಇರುವ ಜನರು ಹೆಚ್ಚು ಜಾಗರೂಕರಾಗಿರಬೇಕು. ವಯಸ್ಕರಿಗೆ ಮೀಸಲಾದ ನೋವು ನಿವಾರಕಗಳನ್ನು ಮಕ್ಕಳಿಗೆ ಎಂದಿಗೂ ನೀಡಬಾರದು. ನೋವು ನಿವಾರಕಗಳನ್ನು ಸುರಕ್ಷಿತವಾಗಿ ಹೇಗೆ ಬಳಸಬೇಕು? ಅಗತ್ಯವಿದ್ದಾಗ ಮಾತ್ರ ಬಳಸಿ. ಪ್ರತಿಯೊಂದು ಸಣ್ಣ ನೋವಿಗೆ ನೋವು ನಿವಾರಕಗಳನ್ನು ತೆಗೆದುಕೊಳ್ಳಬೇಡಿ. ಕೆಲವೊಮ್ಮೆ ವಿಶ್ರಾಂತಿ, ಮಸಾಜ್ ಅಥವಾ ಬೆಚ್ಚಗಿನ ಸಂಕುಚಿತಗೊಳಿಸುವಿಕೆಯು ಚೆನ್ನಾಗಿ ಕೆಲಸ ಮಾಡುತ್ತದೆ. ವೈದ್ಯರು ಸೂಚಿಸಿದ ಸಮಯಕ್ಕೆ ಮಾತ್ರ ನೋವು ನಿವಾರಕಗಳನ್ನು ಬಳಸಿ. ಉಳಿದ ಔಷಧಿಗಳನ್ನು ಅಥವಾ ಬೇರೆಯವರ ಔಷಧಿಯನ್ನು ತೆಗೆದುಕೊಳ್ಳಬೇಡಿ. ಸರಿಯಾದ ಡೋಸೇಜ್ ತೆಗೆದುಕೊಳ್ಳಿ. ಹೆಚ್ಚು ಮಾತ್ರೆಗಳು ಹೆಚ್ಚಿನ ಪರಿಣಾಮವನ್ನು ಕೊಡುವುದಿಲ್ಲ. ಮಿತಿಮೀರಿದ ಪ್ರಮಾಣವು ಅಂಗಾಂಗಗಳಿಗೆ ಹಾನಿ ಮಾಡುತ್ತದೆ. ನೋವು ನಿವಾರಕಗಳನ್ನು ತೆಗೆದುಕೊಳ್ಳುವ ಮೊದಲು ತಿನ್ನಿರಿ. ಅನೇಕ ಪೇನ್ ಕಿಲ್ಲರ್ಸ್ಗಳು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡರೆ ಆಮ್ಲೀಯತೆಯನ್ನು ಉಂಟು ಮಾಡುತ್ತವೆ. ನೋವು ನಿವಾರಕಗಳನ್ನು ಎಚ್ಚರಿಕೆಯಿಂದ ಮತ್ತು ಅಲ್ಪಾವಧಿಗೆ ಬಳಸಿದಾಗ ಬಹಳ ಸಹಾಯಕವಾದ ಔಷಧಗಳಾಗಿವೆ. ಆದರೆ ಅವು ಮ್ಯಾಜಿಕ್ ಮಾತ್ರೆಗಳಲ್ಲ. ಅವು ದೈನಂದಿನ ಅಭ್ಯಾಸವಾಗಬಾರದು. ದುರುಪಯೋಗವು ನಮ್ಮ ದೇಹಕ್ಕೆ ಮೌನವಾಗಿ ಹಾನಿ ಮಾಡುತ್ತದೆ ಮತ್ತು ನಂತರ ದೊಡ್ಡ ಆರೋಗ್ಯ ವೆಚ್ಚಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಮುಂದಿನ ಬಾರಿ ನಿಮಗೆ ನೋವು ಬಂದಾಗ ಮಾತ್ರೆ ತೆಗೆದುಕೊಳ್ಳುವ ಮೊದಲು ಎರಡು ಬಾರಿ ಯೋಚಿಸಿ ಸರಿಯಾದ ವೈದ್ಯರ ಸಲಹೆ ಪಡೆಯಿರಿ, ಸರಿಯಾದ ಪ್ರಮಾಣವನ್ನು ಅನುಸರಿಸಿರಿ ಮತ್ತು ನೋವು ನಿವಾರಿಸಲು ಸುರಕ್ಷಿತವಾದ ಮಾರ್ಗಗಳನ್ನು ಆರಿಸಿಕೊಳ್ಳಿರಿ. ಜಾಗರೂಕರಾಗಿರುವುದರಿಂದ ನಾವು ನಮ್ಮ ಹೊಟ್ಟೆ, ಮೂತ್ರಪಿಂಡಗಳು, ಹೃದಯವನ್ನು ರಕ್ಷಿಸಿಕೊಳ್ಳಬಹುದು ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಬಹುದು. ನಮಸ್ಕಾರಗಳು.
2: ಇದುವರೆಗೂ ಪ್ರಸಾರವಾಯಿತು ಕೆಎಲ್ಇ ಫಾರ್ಮಾ ಔಷಧೀಯ ಜ್ಞಾನ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಹಂಚಿಕೊಂಡವರು ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
4: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 0831 2486286.

0: नमस्कार आणि उकेळता हैदराबाद बेळगावी मट्टबदला रेडिओ केंद्र वेणुध्वनी इथून 90.4 FM के एल ई कनसु निम्मोंदिगे नानु मंजुनाथ पै स्नेहितरे इदु आरोग्य दर्शन कार्यक्रम इवत्तिन कार्यक्रमद विषय शाला मत्तु कॉलेज विद्यार्थी विद्यार्थिनियर मानसिक आरोग्य कुरितु मेंटल हेल्थ ऑफ स्कूल अंड कॉलेज स्टूडेंट्स इवत्तिन कार्यक्रमद ई विषयद कुरितु विवरवाद माहितियन्न कोडलिद्दारे कार्यक्रमद अतिथि के एल ई श्री बी एम कंकनवाडी आयुर्वेद आस्पत्रे मत्तु विद्यालयद ಮಾನಸ ರೋಗ ವಿಭಾಗದ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಶೇಖ್ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.
0: ಇವತ್ತಿನ ಕಾರ್ಯಕ್ರಮದ ವಿಷಯ ಮಾನಸಿಕ ಆರೋಗ್ಯ, ಅದು ಶಾಲಾ ಹಾಗೂ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರದು. ಬನ್ನಿ, ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಲ್ಲಿಂದ ಪ್ರಾರಂಭ ಮಾಡೋಣ.
1: ಸಿ, ಮಾನಸಿಕ ಆರೋಗ್ಯ ಅಂದ್ರೆ ಇಟ್ ಈಸ್ ಅ ಕಂಪ್ಲೀಟ್ ಹೆಲ್ತ್. ಫಿಸಿಕಲ್, ಮಾನಸಿಕ ಫಿಸಿಕಲ್ ಹೆಲ್ತ್ ಆಸ್ ವೆಲ್ ಆಸ್ ಸಾಮಾಜಿಕ ಹೆಲ್ತ್ ಅಂಡ್ ಶಾರೀರಿಕ ಅಂಡ್ ಮಾನಸಿಕ ಇದೆಲ್ಲ ಒಂದೇ ಲೈನಲ್ಲಿ ಇರಬೇಕಾಗತ್ತೆ. ಸೊ ಇದನ್ನು ಮೆಂಟಲ್ ಹೆಲ್ತ್ ಅಂತಾರೆ. ಅದು ನಾವು ಕೆಲವು ಜನ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಬಟ್ ಮೆಂಟಲ್ ಹೆಲ್ತ್ ಚೆನ್ನಾಗಿದೆ ಅಂದ್ರೆ ಅದು ಕೋಪ್ ಅಪ್ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಬಟ್ ಈ ಮೂಡು ನಾವು ಕೆಲವು ಜನ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಬಟ್ ಮೆಂಟಲ್ ಹೆಲ್ತ್ ಚೆನ್ನಾಗಿದೆ ಅಂದ್ರೆ ಅದು ಕೋಪ್ ಅಪ್ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಬಟ್ ಈ ಮೂಡದಲ್ಲಿ ಸಾಮಾಜಿಕ, ಮಾನಸಿಕ ಆಸ್ ವೆಲ್ ಆಸ್ ಶಾರೀರಿಕ ಹೆಲ್ತ್ ಎಲ್ಲ ಚೆನ್ನಾಗಿದೆ ಅಂದ್ರೆ ಅದು ಮೆಂಟಲಿ ಹಿ ಇಸ್ ಫಿಟ್ ಅಂತ ಹೇಳ್ಬೋದು.
0: ಈಗ ಇವತ್ತಿನ ವಿಷಯಕ್ಕೆ ಬರೋಣ. ಮಾನಸಿಕ ಆರೋಗ್ಯದ ಬಗ್ಗೆ ತಾವು ಹೇಳಿದ್ರೆ ಇವತ್ತಿನ ವಿಷಯ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಅದು ಏನು?
1: ಮಾನಸಿಕ ಆರೋಗ್ಯ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ, ಅದು ಪ್ರಕಾರ ಎಜುಕೇಷನು ಚೇಂಜ್ ಆಗಿದೆ, ಅದರಲ್ಲಿ ಯೂಸ್ ಮಾಡೋ ಟೆಕ್ನಾಲಜಿ ಟೆಕ್ನಿಕ್ಸ್ ಅದೆಲ್ಲ ಚೇಂಜ್ ಆಗಿದ್ದಾವೆ. ಮೇನ್ ಸ್ಟೂಡೆಂಟ್ಸಲ್ಲಿ ಒಂದು ಕೈಂಡ್ ಆಫ್ ಫಿಯರ್ ಬರ್ತಾ ಇದೆ, ನಾನು ಫೇಲ್ ಆಗ್ತೀನೇನೋ, ಫೇಲ್ ಆಫ್ ಲೈಕ್ ಏನೇನ ಸಬ್ಜೆಕ್ಟಲ್ಲಿ ಇರ್ಬೋದು, ಲೈಫಲ್ಲಿ ಇರ್ಬೋದು. ಅವರು ಭಾಳ ಮೀಡಿಯಾಗೆ ಎಡಿಕ್ಟ್ ಆಗಿ ಅದು ಕಾನ್ಸಂಟ್ರೇಷನ್ ಕಾನ್ಫಿಡೆನ್ಸ್ ಕಡಿಮೆ ಆಗಿ ಸೊ ಒಂದು ಕೈಂಡ್ ಆಫ್ ಫಿಯರ್ ಡೆವಲಪ್ ಆಗ್ತದೆ. ಭಯ ಅಂದರೆ ನಾನು ಫೇಲ್ ಆಗ್ಬೋದು, ಇನ್ನು ಮುಂದೆ ಹೋಗೋಕ್ಕಾಗಲ್ಲ, ಈ ಥರ ಒಂದು ಕೈಂಡ್ ಆಫ್ ಸ್ಟ್ರೆಸ್ ಅಂತ ಒಂದು ಡೆವಲಪ್ ಆಗ್ತಾ ಇದೆ. ಆ್ಯಂಡ್ ಕಂಪ್ಯಾರಿಷನ್, ಪೇರೆಂಟ್ಸ್ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಅವ್ರಿಗೇನು ಫಸ್ಟ್ ಒಳ್ಳೆ ಕಾಲೇಜು ಒಳ್ಳೆ ಸ್ಕೂಲಲ್ಲಿ ಜಾಯಿನ್ ಮಾಡಿಸ್ತಾರೆ, ಆಮೇಲೆ ಅವ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ, ಏನು ಕೇರಿಂಗ್ ಏನು ಇರಲ್ಲ. ಪಿ ಟಿ ಎಮ್ಸ್ ಅಂತ ಇರ್ತವೆ, ಪೇರೆಂಟ್ಸ್ ಟೀಚಿಂಗ್ ಮೀಟಿಂಗ್ಸ್ ಅಂತ ಇರ್ತವೆ. ಅವಾಗವಾಗ ಟೀಚರ್ಸ್ ಕರೀತಾರೆ, ನಿಮ್ಮ ಸ್ಟೂಡೆಂಟ್ಸ್ ನಿಮ್ಮ ಮಗ ಈ ಮಗಳು ಈ ತರ ಬಿಹೇವ್ ಮಾಡ್ತಾ ಇದ್ದಾರೆ, ಈ ತರ ಎಜುಕೇಶನ್ ಅಕಾಡೆಮಿಕ್ಸ್ ಅಲ್ಲಿ ಈ ತರ ಇದ್ದಾರೆ, ಹೆಚ್ಚು ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ ಅಂತ ಹೇಳಕ್ಕೆ ಪಿ ಟಿ ಎಮ್ ಮೀಟಿಂಗ್ಸ್ ಅಂತ ಅರೇಂಜ್ ಮಾಡ್ತಾರೆ. ಬಟ್ ಪೇರೆಂಟ್ಸ್ ಅಂತೂ ಅದಕ್ಕೆ ಅಟೆಂಡ್ ಆಗಲ್ಲ, ಬಿಕಾಸ್ ಪೇರೆಂಟ್ಸ್ ನವ ಡೇಸ್ ದೇ ಆರ್ ಆಲ್ಸೋ ಬಿಸಿ ಇನ್ ದೇರ್ ಲೈಫ್. ಸೊ ಇದೆಲ್ಲ ಒಂದು ಕಾರಣ ಇರ್ಬೋದು. ಅದು ಮೇನ್ ಅಕಾಡೆಮಿಕ್ ಪ್ರೆಷರ್ ಎಲ್ಲ ಅದು ಜಾಸ್ತಿ ಆಗಿ ಅವ್ರಿಗೆ ಸ್ಟ್ರೆಸ್, ಆಮೇಲೆ ಸ್ಟ್ರೆಸ್ ಜಾಸ್ತಿ ಆಗಿದ ಮೇಲೆ ಖಿನ್ನತ ಅಂಡ್ ಆತಂಕ ಈ ತರ ಡಿಸೀಜಸ್ಗಳು ಬರ್ತವೆ.
0: ಅಂತ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಸ್ತಿ ಚರ್ಚೆಯಲ್ಲಿದೆ ಈ ಮಾನಸಿಕ ಆರೋಗ್ಯ. ವಿದ್ಯಾರ್ಥಿ

0: ವಿದ್ಯಾರ್ಥಿನಿಯರು, ಶಾಲಾ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಅದು ಯಾಕೆ, ಏಕೆ ಈ ಒಂದು ವಿಷಯ ಈಗಿನ ಕಾಲದಲ್ಲಿ ಬಹಳ ಚರ್ಚಿತವಾಗಿದೆ, ಅದ್ರ ಬಗ್ಗೆ?
1: ಯೂತ್ ಇಸ್ ನೇಷನ್ ಅಂತ ಹೇಳ್ತಾರೆ, ಇವನ್ ನಾವು ವಿವೇಕಾನಂದ ಹೇಳ್ತಾರೆ, ಆ ತರನೇ ಮೋಡಿಜಿ ಕೂಡ ಯೂತ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಬಟ್ ಯೂತ್ ಸ್ವಲ್ಪ ಸ್ಟ್ರಕ್ ಆಗಿದ್ದಾರೆ. ಸೊ ಎದಕ್ಕಂದ್ರೆ ಬಹಳ ಸೋಷಿಯಲ್ ಮೀಡಿಯಾಕ್ಕೆ ಅಡಿಕ್ಟ್ ಆಗಿ ಅಂಡ್ ಅಕಾಡೆಮಿಕ್ಸ್ ಕಾನ್ಸಂಟ್ರೇಷನ್ ಅಷ್ಟು ಕೊಡ್ತಾ ಇಲ್ಲ. ಅವರು ಯೂತ್ ಚೆನ್ನಾಗಿದೆ ಅಂದ್ರೆ ನೇಷನ್ ಚೆನ್ನಾಗಿದೆ, ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಅಂತ ಒಂದು ಸ್ಲೋಗನ್ ಇದೆ, ಆಸ್ ಪರ್ ವಿವೇಕಾನಂದ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಮೋಡಿ ಇರ್ಬೋದು. ಸೊ ಇದು ಪ್ರಕಾರ ಏನು ಯೂತ್ ಸ್ವಲ್ಪ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇಲ್ಲ, ಡೈವರ್ಟ್ ಆಗ್ತಾ ಇದ್ದಾರೆ. ಅದು ಎಡಿಕ್ಷನ್ ಇರ್ಬೋದು, ಸ್ಲಮ್ ಕೈಂಡ್ ಆಫ್ ಮ್ಯಾನರಿಸಮ್ಸ್ ಅಭ್ಯಾಸ ಮಾಡ್ಕೋಬಹುದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಬ್ಲೂ ತರ ಬ್ಲೂ ಲೈಟ್ ಎಡಿಕ್ಷನ್ಸ್ ಈ ತರ ಇರ್ತವೆ. ಸೊ ಅದೆಲ್ಲ ಎಡಿಕ್ಟ್ ಆಗಿ ಮೇನ್ ಅವ್ರು ಓದ್ಬೇಕಂತ ಆ ಯೋಚನೆಗಳು ಆಲೋಚನೆಗಳು ಅವ್ರ ಮೈಂಡಲ್ಲಿ ಇಲ್ಲ. ಸೊ ಕಷ್ಟ ಪಡಬೇಕಂತ ಆಲೋಚನೂ ಅವರಲ್ಲಿ ಇಲ್ಲ. ಸೊ ಸುಮ್ಮನೆ ಬರಬೇಕು ಏನನ್ನ. ಸೊ ವಿತೌಟ್ ಹಾರ್ಡ್ ವರ್ಕ್ ಎವ್ರಿಥಿಂಗ್ ದೇ ವಾಂಟ್. ಸೊ ಆ ಕೈಂಡ್ ಆಫ್ ಮೂಡ್ ಸೆಟ್ಟಿಂಗ್ ಬ್ರೈನ್ ಸೆಟ್ಟಿಂಗ್ಸ್ ಇದಾಗ ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದ ನೇಷನ್ ಟು ಡೆವಲಪ್.
0: ಈಗ ಲಕ್ಷಣಗಳ ಬಗ್ಗೆ ಮಾತನಾಡೋಣ. ಶಾಲಾ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಮಾನಸಿಕ ಆರೋಗ್ಯ ಸಮಸ್ಯೆ ಇದೆ ಅಂತ ಪಾಲಕರು ಅಥವಾ ಅವರ ಅಕ್ಕಪಕ್ಕದವರು ಗುರುತಿಸುವುದು ಹೇಗೆ, ಆ ಒಂದು ಲಕ್ಷಣದ ಬಗ್ಗೆ ಸ್ವಲ್ಪ?
1: ಎಸ್, ಅಂದ್ರೆ ಸ್ಕೂಲಲ್ಲಿ ಟೀಚರ್ಸ್ ಇರ್ಬೋದು ಅಂಡ್ ಕಾಲೇಜ್ ಲೆಕ್ಚರ್ಸ್ ಕೂಡ ಸ್ಟೂಡೆಂಟ್ಸ್ ಒಂದು ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡೋಕೆ ಬಹಳ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾ ಇದ್ದಾರೆ. ಸೊ ಆವಾಗ ಸ್ವಲ್ಪ ನಾವು ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಆ ವಿಧಾಗ ಒಂದ್ ಕೈಂಡ್ ಆಫ್ ಎಕ್ಸ್ಟ್ರಾ ಕ್ಲಾಸ್ ಇರ್ಬೋದು, ರೆಮಿಡಿಯಲ್ ಕ್ಲಾಸಸ್ ಇರ್ಬೋದು, ಎಲ್ಲಿ ಡಿಫಿಕಲ್ಟಿ ಇದೆ ಅಂತ ನೋಡಿ ಅವ್ರಿಗೆ ಬಹಳ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಸ್ವಲ್ಪ ಟೈಮ್ ಕೊಡಬೇಕು ಅವ್ರಿಗೆ. ಎಕ್ಸ್ಪ್ಲೇನ್ ನೇಷನ್ ಮಾಡಿದ್ಮೇಲೆ ಇಮಿಡಿಯೇಟ್ ರಿಸಲ್ಟ್ಸ್ಗೋಸ್ಕರ ವೇಟ್ ಮಾಡೋದು ಬೇಡ, ಸ್ವಲ್ಪ ಅವ್ರಿಗೆ ಟೈಮ್ ಕೊಟ್ಟು ಆಮೇಲೆ ಅವರು ಅರ್ಥ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅವರಿಂದ ಏನನ್ನ ತ್ರಾಸಿದೆಯಾ ಅಂತ ಕುತ್ಕೊಂಡು ಕೇಳಿ ಏನೇನು ಡಿಫಿಕಲ್ಟೀಸ್ ಇದಾವಂದ್ರೆ ಸ್ವಲ್ಪ ಸಪೋರ್ಟು, ಸ್ವಲ್ಪ ಪ್ರಾಬ್ಲಮ್ ಸಾಲ್ವಿಂಗ್ ಟೀಚರ್ಸ್ ಸೈಡಿಂದ ಇರಬೇಕು, ಆಸ್ ವೆಲ್ ಆಸ್ ಪೇರೆಂಟ್ಸ್ ಸೈಡಿಂದನು ಇರಬೇಕಾಗತ್ತೆ.
0: ಈಗ ಶಾಲಾ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರ ಜೀವನದಲ್ಲಿ ಸ್ಟ್ರೆಸ್ ಅಂತ ಇದ್ದೇ ಇರುತ್ತೆ, ಬಹಳಷ್ಟು ಸ್ಟ್ರೆಸ್ ಇದೆ. ಮೊದಲನೇದಾಗಿ ಮಾತನಾಡೋಣ ಈ ಅಕಾಡೆಮಿಕಲ್ ಅಥವಾ ಪರೀಕ್ಷೆಯ ಸ್ಟ್ರೆಸ್, ಅದರಿಂದ ಅವರ ಮಾನಸಿಕ ಆರೋಗ್ಯ ಎಷ್ಟು ಹಾನಿಯಾಗುತ್ತೆ ಅದ್ರ ಬಗ್ಗೆ?
1: ಇವಾಗ ಆಕ್ಚುಲಿ ಗ್ರೇಡಿಂಗ್ಸ್ ಬಂದವು ಸರ್, ಸ್ಕೋರ್ ಏನಿಲ್ಲ, ಮಾರ್ಕ್ಸ್ ಏನಿಲ್ಲ, ರ್ಯಾಂಕ್ ಇಲ್ಲ, ಬಟ್ ಈವನ್ ದೋ ಸ್ಟೂಡೆಂಟ್ಸ್ ಆರ್ ಫೀಲಿಂಗ್ ಸ್ಟ್ರೆಸ್. ವೈ ಅಂದ್ರೆ ಅದು ಮೇನ್ ಪ್ಲಾನಿಂಗ್ ಇಲ್ಲ. ಸೊ ಪ್ಲಾನಿಂಗ್ ಮಾಡಿಕೊಂಡು ಮುಂದೆ ದಿನಾನೇ ನಾಳೆ ಏನೇನು ಕ್ಲಾಸಸ್ ಇರ್ತವೆ, ಹೆಂಗ್ ಟೈಮ್ ಟೇಬಲ್ ಇದೆ ನೋಡ್ಕೊಳಲ್ಲ. ಈವನ್ ಟೈಮ್ ಟೇಬಲ್ ಗೊತ್ತಿಲ್ಲ, ಏ ಟೀಚರ್ ಬರ್ತಾರೆ, ಯಾವ ಟೀಚರ್ ಬರ್ತಾರೆ, ಏನ್ ಕ್ಲಾಸ್ ಹೇಳ್ತಾರೆ ಅಂದ್ರೂ ಗೊತ್ತಿಲ್ಲ ಸ್ಟೂಡೆಂಟ್ಸ್ಗೆ. ಆ ತರ ಇದಾರೆ ನಮ್ಮ ಸ್ಟೂಡೆಂಟ್ಸ್ ಇದಾರಲ್ಲ ನಮ್ಮ ಕಾಲೇಜ್ ಒಳಗೆ. ಸೊ ಟೈಮ್ ಟೇಬಲ್ ಗೊತ್ತಿಲ್ಲ, ಬುಕ್ಸ್ ಏನು ತಗೊಂಡ್ ಬರಲ್ಲ, ಏನೋ ನಾವು ಒಂದು ಹೇಳ್ತೀವಿ ಅವ್ರು ಒಂದು ಬರೀತಾರೆ, ಬೇರೆ ನೋಟ್ಸ್ ಮತ್ತೆ ಕಾಪಿ ಮಾಡ್ಕೊಡಕ್ಕಾಗಲ್ಲ, ಒಂದು ಟಾಪಿಕ್ ಮತ್ತೆ ಬೇರೆ ನೋಟ್ಸ್ ಅಲ್ಲಿ ಇರುತ್ತೆ, ಅದೆಲ್ಲ ಸೇರ್ಸಿ ಮತ್ತೆ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಂದ್ರೆ ಅದೊಂದು ಕೈಂಡ್ ಆಫ್ ಸ್ಟ್ರೆಸ್. ಸೊ ಅದಕ್ಕೋಸ್ಕರ ಪ್ಲಾನಿಂಗ್, ಪ್ರಾಪರ್ ಪ್ಲಾನಿಂಗ್ ಜೊತೆ ಹೋಗಿದ್ರೆ ಸ್ಟ್ರೆಸ್ ಅಂದೂ ಇರಲ್ಲ. ಅಂಡ್ ಸ್ಟೂಡೆಂಟ್ಸ್ ಸೀನಿಯರ್ಸ್ ಇರ್ತಾರೆ ಕಾಲೇಜ್ ಒಳಗೆ ಇರ್ಬೋದು, ಲೈಕ್ ಇಲ್ಲ ಅಂದ್ರೆ ಪೇರೆಂಟ್ಸ್ ಇರ್ಬೋದು, ಟೀಚರ್ಸ್ ಇಲ್ಲ, ಒಂದು ಟಾಪಿಕ್ ಡಿಫಿಕಲ್ಟಿ ಆಗ್ತಾ ಇದೆ ನಮ್ಗೆ ಅರ್ಧ ಆಗಿಲ್ಲ ಅಂದ್ರೆ ಅವಾಗ ಅಟ್ ಲೀಸ್ಟ್ ಸ್ಟೂಡೆಂಟ್ಸ್ ಟೀಚರ್ ಜೊತೆನೆ ಶೇರ್ ಮಾಡ್ಕೋಬಹುದು, ಇಲ್ಲ ಸೀನಿಯರ್ಸ್ ಇರ್ತಾರೆ ಸೀನಿಯರ್ ಜೊತೆನೂ ಮಾತಾಡಿ ಸ್ವಲ್ಪ ಆ ಟಾಪಿಕ್ ಅಲ್ಲಿ ಸ್ವಲ್ಪ ವಿಷಯಗಳು ಏನಿರ್ತವೆ, ಇನ್ಸೈಟ್ಸ್ ಏನಿದಾವೆ, ಮೇನ್ ಮೇನ್ ಪಾಯಿಂಟ್ಸ್ ಹೆಡ್ಡಿಂಗ್ಸ್ ಏನಿದಾವೆ ಅಂತ ಹೆಲ್ಪ್ ತಗೋಬಹುದು. ಬಟ್ ಇವಾಗ ಆ ಸ್ಟೂಡೆಂಟ್ ಸೀನಿಯರ್ ರಿಲೇಷನ್ ಇಲ್ಲ, ಜೂನಿಯರ್ ಸೀನಿಯರ್ ರಿಲೇಷನ್ ಇಲ್ಲ, ಅಂಡ್ ಸ್ಟೂಡೆಂಟ್ ಟೀಚರ್ ರಿಲೇಷನ್ ಇಲ್ಲ, ಸುಮ್ಮನೆ ಬರ್ತಾರೆ ಕುತ್ಕೊಂತಾರೆ ಮತ್ತೆ ಹೋಗ್ತಾರೆ ಅಷ್ಟೇ. ಬಟ್ ಟೀಚರ್ ಇವರು ಕಾಮೆಂಟ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಟೀಚರ್ನ ಕಾಮೆಂಟ್ ಮಾಡ್ತಾರೆ. ಸೊ ಆ ತರ ಆ ಕಲ್ಚರ್ಸ್ ಡೆವಲಪ್ ಆಗಿದೆ. ಇದೆಲ್ಲ ಸ್ವಲ್ಪ ಕಂಟ್ರೋಲ್ ಇಲ್ಲ. ಅಂಡ್ ಮನಿ ಮೇನ್ ಪ್ರೈವೇಟ್ ಕಾಲೇಜಸ್, ಪ್ರೈವೇಟ್ ಸ್ಕೂಲ್ಸ್ ಇರ್ಬೋದು, ಅದು ನಾವು ರೊಕ್ಕ ಕಟ್ಟಿ ಬಂದೀವಿ, ಯಾಕೆ ಓದ್ಬೇಕು, ನೀವೇ ಪಾಸ್ ಮಾಡ್ಬೇಕು, ನೀವೇ ಅಟೆಂಡೆನ್ಸ್ ಕೊಡ್ಬೇಕು, ಈ ತರ ಸ್ಟೂಡೆಂಟ್ಸ್ ಬಿಹೇವ್ ಮಾಡ್ತಾರೆ ಪ್ರಿನ್ಸಿಪಲ್ ಜೊತೆ ಕೂಡ. ಸೊ ಈ ಕೈಂಡ್ ಆಫ್ ಕಲ್ಚರ್ ಅಂದ್ರೆ ಸ್ವಲ್ಪ ಅಕಾಡೆಮಿಕಲ್ಲಿ ನಾವು ಪ್ರೆಷರ್ ಕೊಡಬೇಕು ಹಂಗಂದ್ರೆ, ಬಟ್ ಜಾಸ್ತಿ ಪ್ರೆಷರ್ ಬೇಡ, ಸ್ಟ್ರಿಕ್ಟ್ ಆಗಿರ್ಬೇಕು, ಕೆಲವು ವಿಷಯದಲ್ಲಿ ನಾವು ಸ್ವಲ್ಪ ಲೂಸ್ ಕೂಡ ಇರಬೇಕು.
0: ತಾವು ಹೇಳಿದ್ರೆ ಮರ್ಯಾದೆ ಕೊಡೋದಿಲ್ಲ ಅಂತ, ಡಿಸ್ರೆಸ್ಪೆಕ್ಟ್ ಹ್ಯಾಸ್ ಬಿಕಮ್ ಅ ನ್ಯೂ ನಾರ್ಮಲ್, ಅದು ನಾವು ನೋಡಿದ್ದೇವೆ. ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾನು ಆಗಿರಬಹುದು. ಬನ್ನಿ, ಈಗ ತಾವು ಪ್ರಾರಂಭದಲ್ಲಿ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಬ್ಲೂ ಲೈಟ್ ಅಡಿಕ್ಷನ್ ಮುಖಾಂತರ ಸಮಸ್ಯೆ ಆಗುತ್ತೆ, ಯಾವ ರೀತಿ ಸಮಸ್ಯೆ ಆಗುತ್ತೆ? ಏಕೆಂದ್ರೆ ಇತ್ತೀಚಿನ ದಿನದಲ್ಲಿ ಶಾಲಾ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಅಷ್ಟೇ ಅಲ್ಲ, ಎಲ್ಲರೂ ಮೊಬೈಲ್ಗೆ ಹೋಗ್ತಿದ್ದಾರೆ, ಅಡಿಕ್ಟೆಡ್ ಇದ್ದಾರೆ. ಪ್ಲೀಸ್, ಅದು
1: ಸೊ ಜಾಸ್ತಿ ಮೊಬೈಲ್ ಹೋದ್ಮೇಲೆ ಏನಾಗುತ್ತೆ, ಸೊ ನೈಟ್ ನಿದ್ದೆ ಅಂತೂ ಬರಲ್ಲ. ಸ್ವಲ್ಪ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಟೂಡೆಂಟ್ ಇರ್ಬೋದು, ಯಾರೇ ಇರ್ಬೋದು, ಅದು ಫ್ರೆಶ್ ಇರಲ್ಲ, ಅವರು ಫ್ಯಾಟಿಗ್ನೆಸ್ ಇರುತ್ತೆ, ಮೈ ಕಾಲ್ ನೋವು ಬರುತ್ತೆ, ಅಂಡ್ ಮೆಮರಿ ಲಾಸ್ ಕೂಡ ಇರ್ಬೋದು. ಸೊ ಕಂಟಿನ್ಯೂಸ್ ಸ್ಕ್ರೋಲಿಂಗ್ ಆಫ್ ದಿ ಬ್ಲೂ ಲೈಟ್ ಆರ್ ಏನನ್ನ ಸ್ಕ್ರೀನ್ ಇರ್ಬೋದು, ಅದು ಟಿವಿ ಸ್ಕ್ರೀನ್ ಇರ್ಬೋದು, ಇಲ್ಲ ಅಂದ್ರೆ ಮೊಬೈಲ್ ಸ್ಕ್ರೀನ್, ಅದರಿಂದ ಸ್ವಲ್ಪ ಫಸ್ಟ್ ಇನ್ಸೋಮ್ನಿಯಾ ಡೆವಲಪ್ ಆಗುತ್ತೆ. ಕಂಟಿನ್ಯೂಸ್ ಬ್ಲೂ ಲೈಟ್ ಇಲ್ಲ, ಸೆರೋಟೋನಿನ್ ಹಾರ್ಮೋನ್ ಇರಲ್ಲ. ಸೊ ಅದಕ್ಕೂ ನಿದ್ರೆ ಲೇಮಿ ಅಂತಾರೆ. ಸೊ ನಿದ್ರೆ ಕಡಿಮೆ ಆಗುತ್ತೆ, ನಿದ್ರೆ ಕಡಿಮೆ ಆದ್ಮೇಲೆ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ, ಬಹಳ ವೀಕ್ ಇರ್ತಾರೆ, ತಳ್ಳಗಿರ್ತಾರೆ, ಅಂಡ್ ನಾವು ಏನ್ ಹೇಳಿದ್ರು ಕೂಡ ಅವ್ರು ತಗೊಳಕ್ಕೆ, ಸೊ ದೇ ವಾಂಟ್ ರೆಡಿ, ಆಕ್ಚುಲಿ ದೇ ಆರ್ ನಾಟ್ ರೆಡಿ ಟು ರಿಸೀವ್ ಆಲ್ ದ ಪಾಯಿಂಟ್ಸ್ ವಾಟ್ ವಿ ಟಾಟ್ ಇನ್ ಅ ಕ್ಲಾಸ್. ಸೊ ಸಚ್ ಕೈಂಡ್ ಆಫ್ ಬಿಹೇವಿಯರ್ಸ್ ವಿ ಕ್ಯಾನ್ ಅಬ್ಸರ್ವ್. ಅಂಡ್ ಇದರಿಂದ ಏನಾಗುತ್ತೆ, ಸರಿಯಾಗಿ ಮೆಮರಿ

ಎಸ್, ಅದರ ಒಳಗೆ ಹೋಗಿದ್ದಾರೆ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ. ಆ ಲಕ್ಷಣ ಯಾವುದು, ಯಾವ ಲಕ್ಷಣದಿಂದ ಗುರುತಿಸಬಹುದು ಡಿಪ್ರೆಷನ್ ಒಳಗಿದ್ದಾನೆ ಇವನು ಅಥವಾ ಇವಳು ಅಂತ, ಅದ್ರ ಬಗ್ಗೆ ತಿಳಿಸಿ. ಆದರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 377.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ರಜಿಯಾ ಮುನ್ನಿಸಾ ಬೇಗಂ ಶೇಖ್ ಅವರು ಕೊಡ್ತಾ ಇದ್ದಾರೆ. ಬ್ರೇಕ್ ನ ಮುಂಚೆ ನಾನು ಕೇಳಿದೆ ಖಿನ್ನತೆಗೆ ಒಳಗಾಗಿರುವ ಲಕ್ಷಣಗಳು, ಅದ್ರ ಬಗ್ಗೆ ತಿಳಿಸಿ.
2: ಸೊ ಖಿನ್ನತ ಅಂದ್ರೆ ಒನ್ ಕೈಂಡ್ ಆಫ್ ಆಂಗ್ಸೈಟಿ. ಸೊ ಆಂಗ್ಸೈಟಿ ಇದ್ದಾಗ ಪೇಷಂಟ್ ಇರ್ಬೋದು, ಏನೋ ಸ್ಟೂಡೆಂಟ್ ಇರ್ಬೋದು, ಒನ್ ಕೈಂಡ್ ಆಫ್ ಪಾಲ್ಪಿಟೇಷನ್ಸ್, ಹಾರ್ಟಲ್ಲಿ ಒನ್ ಕೈಂಡ್ ಆಫ್ ಪಾಲ್ಪಿಟೇಷನ್ಸ್ ಅಂದ್ರೆ ಎದೆ ಬಡಿಯೋದು ಅಂಡ್ ಕೈ ಕಾಲು ಶೇಕ್ ಆಗೋದು ಈ ತರ ಆಗ್ತವೆ. ಆಮೇಲೆ ಜಿ ಐ ಟಿಯಲ್ಲಿ ಮೋರ್ ಲೈಕ್ ಗಸ್ಟೇಟ್ರಿ ಮೂಮೆಂಟ್ಸ್ ಜಾಸ್ತಿ ಆಗಿ ಅವರು ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು, ಮೋಷನ್ ಹೋಗ್ಬೇಕಂತ ಒಂದು ಇದನ್ನು ಇರ್ಬೋದು. ಸೊ ಈ ತರ ಒಂದ್ ಕೈಂಡ್ ಆಫ್ ಸ್ಟ್ರೆಸ್ ಇದಾಗ ನಾವು ಐಡೆಂಟಿಫೈ ಮಾಡಬಹುದು. ಅದು ಸೆಕೆಂಡ್ರಿ. ಬಟ್ ಕ್ಲಾಸ್ ಅಲ್ಲಿ ಹೆಂಗ್ ಬಿಹೇವ್ ಮಾಡ್ತಾನೆ ಅಂದ್ರೆ ಸ್ವಲ್ಪ ಒಂದೇ ಕಡೆ ಕೂತ್ಕೊಡಲ್ಲ, ಟೀಚರ್ ಹೇಳಿದ ಪ್ರಕಾರ ಅವ್ರ ನೋಟ್ಸ್ ಬರೆಯಲ್ಲ, ಅಂಡ್ ಟೀಚರ್ ಹೇಳಿದ ಪ್ರಕಾರ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡಲ್ಲ. ಬಹಳ ಇರಿಟಬಿಲಿಟಿ ತೋರಿಸ್ತಾನೆ, ಅಂಡ್ ಇರಿಟಬಲ್ ಆಗಿ ಬೇರೆ ಫ್ರೆಂಡ್ಸ್ ಕೂಡ ಅವರು ಡಿಸ್ಟರ್ಬ್ ಮಾಡ್ತಾರೆ. ಈ ತರ ಒಂದು ನಾವು ಹೇಳ್ಬೋದು, ಎಸ್ ಹಿ ಈಸ್ ಇನ್ ಸ್ಟ್ರೆಸ್ ಮೋಡ್. ಅಂಡ್ ಒನ್ ಕೈಂಡ್ ಆಫ್ ನಾವು ಸೊ ಹೆಚ್ಚು ಇದಾಗಬೇಕು ಅಂದರೆ ಭಾಳ ಓದಿ ನಾವು ಡಾಕ್ಟರ್ ಆಗಬೇಕು, ಕಲೆಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಒಂದು ಆ ಥರ ಸ್ಟೂಡೆಂಟ್ ಕ್ಯಾಟಗರಿನೂ ಇದೆ. ಬಟ್ ಅವರಲ್ಲಿನೂ ಕೂಡ ಸ್ಟ್ರೆಸ್ ಇದೆ. ಈಗ ನಾವು ನೀಟ್ ಬರೀಬೇಕಂದ್ರೆ ಎಷ್ಟು ಭಾಳ ಪ್ರಿಪೇರ್ ಆಗ್ತಾರೆ, ಮತ್ತೆ ಅದರಲ್ಲಿ ಕ್ವಶನ್ ಪೇಪರ್ ನೋಡಿದ ಮೇಲೆ ಒಂದು ಸಡನ್ ಆಗಿ ಪ್ಯಾನಿಕ್ ಆಗಿಬಿಡ್ತಾನೆ. ಸೊ ಯಾಕೆ ಕ್ವಶನ್ಸ್ ನೋಡಿದರೆ ಸಾಲ್ವ್ ಮಾಡಬೇಕಂತ ಕ್ವಶನ್ಸ್ ಇರ್ತವೆ, ಬಟ್ ಏನೋ ಒಂದು ಕೈಂಡ್ ಆಫ್ ಫಿಯರ್, ನಾನು ಫೇಲ್ ಆಗಿದ್ರೆ ಏನು, ನನಗೆ ಸೀಟ್ ಬಂದಿಲ್ಲ ಅಂದರೆ ಏನು, ಪೇರೆಂಟ್ಸ್ಗೆ ನಾನೇನು ಆನ್ಸರ್ ಮಾಡಬೇಕು, ಇಲ್ಲ ಫ್ರೆಂಡ್ಸ್ ಜೊತೆ ನಾನು ಹೆಂಗೆ ಬಿಹೇವ್ ಮಾಡಬೇಕು, ಈ ಥರ ಒಂದು ಕೈಂಡ್ ಆಫ್ ಅಲ್ಲಿನ ಒಂದು ಸಿನಾರಿಯೋ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಪ್ಯಾನಿಕ್ ಆಗಿಬಿಡ, ಆ ಅಟೆನ್ಷನ್ ನೀಟ್ ಎಕ್ಸಾಮಲ್ಲಿ ಇರಲ್ಲ, ಎಕ್ಸಾಮ್ ಬರೀತಾನೆ ಕೂಡ ಇವೆಲ್ಲ ಆಲೋಚನೆಗಳು ರನ್ ಸ್ಕ್ರೋಲ್ ಆಗ್ತಾ ಇರ್ತವೆ. ಸೊ ಇದರಿಂದ ಕೂಡ ಮೇನ್ ಫೇಲ್ಯೂರ್ಸ್ ಆಗ್ಬೋದು. ಸೊ ಇದು ಕೂಡ ಒಂದು ಕೈಂಡ್ ಆಫ್ ಆತಂಕನೇ ಅಂತ ನಾವು ತಗೋಬೋದು. ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್, ಬಟ್ ವಿ ಕ್ಯಾನ್ ಈಸಿಲಿ ಫೇಸ್ ದಿಸ್. ಸೊ ಆ ಟೈಮಲ್ಲಿ ಭಾಳ ಸ್ವಲ್ಪ ಬ್ರೇಕ್ ತಗೊಳ್ಳೋದು, ಭಾಳ ನೀರು ಕುಡಿಯೋದು, ಎಕ್ಸಾಮ್ ಟೈಮಲ್ಲಿ ಭಾಳ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸಸ್ ಮಾಡಿಕೊಂಡು ಸ್ವಲ್ಪ ಅದು ಓವರ್ಕಮ್ ಮಾಡಿ ಆ ಟೈಮಲ್ಲಿ ಅದು ಓವರ್ಕಮ್ ಮಾಡಿ ಸೊ ಎಕ್ಸಾಮ್ ಸರಿಯಾಗಿ ಬರಿದ್ರು ಕೂಡ ಸೊ ಹಿ ಆರ್ ಶಿ ಕ್ಯಾನ್ ಗೆಟ್ ದ ಸಕ್ಸಸ್.
1: ಒಂದು ಉತ್ತಮ ಆರೋಗ್ಯಕ್ಕೆ ಒಳ್ಳೆ ನಿದ್ದೆ, ಒಳ್ಳೆ ಆಹಾರ, ಒಳ್ಳೆ ವ್ಯಾಯಾಮ ಬೇಕಂತ ಹೇಳ್ತಾರೆ. ನಿದ್ರೆ ಬಗ್ಗೆ ಮಾತನಾಡೋಣ. ಇತ್ತೀಚಿನ ದಿನದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಫ್ಕೋರ್ಸ್ ಮೊಬೈಲ್ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಇರುತ್ತಾರೆ, ಅವರಿಗೆ ಅಕಾಡೆಮಿಕಲ್ ಪ್ರೆಷರ್ ಇರುತ್ತೆ, ಕೆಲವರು ರಾತ್ರಿ ಇಡೀ ಓದ್ತಾರೆ, ಮುಂಜಾನೆನೂ ಓದ್ತಾರೆ, ನಿದ್ರೆ ಬಹಳ ಕಮ್ಮಿ ಮಾಡ್ತಾರೆ. ನಿದ್ರಾಹೀನತೆಯಿಂದ ಏನಾದರೂ ಮಾನಸಿಕ ಆರೋಗ್ಯ ಮೇಲೆ ಸಮಸ್ಯೆ ಬರಬಹುದಾ ಅದ್ರ ಬಗ್ಗೆ?
2: ನಿದ್ರೆ ವೆರಿ ಇಂಪಾರ್ಟೆಂಟ್. ಅದರಿಂದ ನಾನು ಆಲ್ಮೋಸ್ಟ್ ಆ ಸ್ಟೂಡೆಂಟ್ ಏಜ್ಗೆ ಮಿನಿಮಮ್ 8 hours ನಿದ್ದೆ ಅನ್ನೋದು ಬೇಕೇ ಬೇಕಾಗತ್ತೆ. ಸೊ ನಿದ್ದೆ 8 hours ಕೂಡ ಕೆಲವು ಜನ ಮಲ್ಕೊಂಡ ಮೇಲೆ ನಿದ್ದೆ ಬರಲ್ಲ. ಸೊ ಆ ಕೈಂಡ್ ಆಫ್ ಕೇಸಸ್ ಇನ್ಸೋಮ್ನಿ ಅಂತಾರೆ. ಕೆಲವು ಜನ ಮಲ್ಕೊಂತಾರೆ ಬಟ್ ಅದು ಲಾಂಗ್ ಲಾಸ್ಟಿಂಗ್ ಇರಲ್ಲ. ಸೊ ಮೇಂಟೆನೆನ್ಸ್ ಆಫ್ ನಿದ್ರೆ ಕೂಡ ಕಡಿಮೆನೇ ಇರುತ್ತೆ. ಸೊ ಈ ತರ ಬಹಳ ಸಮಸ್ಯೆಗಳು ಬರ್ತವೆ. ಸೊ ಒಳ್ಳೆ ನಿದ್ರೆ ಬೇಕಂದ್ರೆ ಕೂಡ ಸ್ವಲ್ಪ ಬೇಗ ಬೆಳಗ್ಗೆ ಎದ್ದಾಡೋದು, ವ್ಯಾಯಾಮ ಸ್ವಲ್ಪ ವ್ಯಾಯಾಮ ಮಾಡ್ಕೊಂಡೋದು. ವ್ಯಾಯಾಮಿಂದ ಕೂಡ ನಾನು ಮುಂಚೆ ಕೂಡ ಹೇಳಿದ್ದೀನಿ, ವ್ಯಾಯಾಮ ಮಾಡ್ಕೊಂಡಿದ್ರೆ ಸ್ವಲ್ಪ ಡೊಪಾಮೈನ್, ಆಕ್ಸಿಟೋಸಿನ್, ಸೆರಟೋನಿನ್, ಎಂಡೋರ್ಫಿನ್ಸ್ ಅಂತ ಈ ತರ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಿ ಅವ್ರ ಮೂಡ್ ಕೂಡ ಚೇಂಜ್ ಆಗುತ್ತೆ. ಸೊ ಹೋಲ್ ಡೇ ವಿಲ್ ಬಿ ವೆರಿ ಹ್ಯಾಪಿ. ಅಂಡ್ ನಿದ್ದಲೇಮಿ ಅಂತ ನೀವು ಕೇಳಿದ್ರಲ್ಲ, ಸೊ ಅದರಿಂದ ಕೂಡ ಬಹಳ ಸಮಸ್ಯೆಗಳು ಬರ್ತವೆ. ನಿದ್ದಲೇಮಿ ಇಲ್ಲ ಅಂದ್ರೆ ಕಾನ್ಸಂಟ್ರೇಷನ್, ಪೂರ್ ಕಾನ್ಸಂಟ್ರೇಷನ್, ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ. ಸೊ ಈ ಎರಡು ಇಲ್ಲ ಅಂದ್ರೆ ಮೆಮರಿ ಪವರ್, ಸೊ ಅವರು ಕ್ಲಾಸ್ ಅಲ್ಲಿ ಕೂಡ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಅಂಡ್ ಮೆಮರಿ ಪವರ್ ಇರಲ್ಲ. ಫಸ್ಟ್ ಕಾನ್ಸಂಟ್ರೇಟ್ ಮಾಡಿದ್ರೆ ಸ್ವಲ್ಪ ಅವ್ರು ಏನ್ ಹೇಳಿದ್ರೆ ಇವ್ರು ಓದಿದ್ರೆ ಗೊತ್ತಾಗತ್ತೆ, ಅದು ಏನು ಅಟ್ಯಾಚ್ಮೆಂಟ್ ಇರಲ್ಲ. ಅವರ ಒಂದು ಹೇಳ್ತಾರೆ, ಇವರು ಒಂದು ಹೋಗ್ತಾರೆ, ಸ್ವಲ್ಪ ಆ ಟಾಪಿಕ್ ಅಲ್ಲಿ ಅವ್ರಿಗೆ ಅವಗಾಹನ ಇರಲ್ಲ. ಸೊ ಅದರಿಂದಾನೇ ಫಸ್ಟ್ ಸ್ಟ್ರೆಸ್ಸಸ್ ಆಗುತ್ತೆ, ನನಗೆ ಏನು ಬಂದಿಲ್ಲ, ನಾನು ಎಕ್ಸಾಮ್ ಹೆಂಗ್ ಬರೆಯೋದು, ಈ ತರ ಒಂದು ಕೈಂಡ್ ಆಫ್ ಎಕ್ಸಾಮ್ ಫಿಯರ್ ಡೆವಲಪ್ ಆಗಕ್ಕೆ ಚಾನ್ಸಸ್. ನಿದ್ದರೇಮಿಯಿಂದ ಈ ತರ ಎಲ್ಲ ಸ್ಟ್ರೆಸ್ ಒಂದು, ಆ ತರ ಆಂಗ್ಸೈಟಿ, ಆಮೇಲೆ ಡಿಪ್ರೆಷನ್, ಇವೆಲ್ಲ ಬರ್ತವೆ. ಆತಂಕ, ಖಿನ್ನತೆ, ಅಂಡ್ ಕೆಲವು ಸ್ಟೂಡೆಂಟ್ಸ್ ಹೆಂಗಂತ ಇದೆಲ್ಲ ಓವರ್ಕಮ್ ಮಾಡಕ್ಕೆ

0: ಹಾಕಿ ಎಡಿಕ್ಷನ್ ಮಾಡ್ಕೊಂತಾರೆ. ಅದು ಡ್ರಗ್ ಎಡಿಕ್ಷನ್ ಇರ್ಬೋದು, ಒನ್ ಕೈಂಡ್ ಆಫ್ ಎಡಿಕ್ಷನ್ ಟುವರ್ಡ್ಸ್ ಸೋಷಿಯಲ್ ಮೀಡಿಯಾ ಆಗ್ಬೋದು. ಅಂಡ್ ಈಟಿಂಗ್ ಡಿಸಾರ್ಡರ್ಸ್, ಇದು ಕೂಡ ಒಂದು ಕಾನ್ಸೆಪ್ಟ್. ಅದು ಸ್ಟ್ರೆಸ್ ಕಡಿಮೆ ಆಗ್ಬೇಕಂದ್ರೆ ಏನೋ ಹೊತ್ತಿಂತಾ ಇರ್ತಾರೆ.
1: ಸ್ಟ್ರೆಸ್
0: ಅದು ಬಿಂಜಿಂಗ್ ಡಿಸಾರ್ಡರ್, ಈಟಿಂಗ್ ಡಿಸಾರ್ಡರ್ಸ್ ಕೂಡ ಡೆವಲಪ್ ಆಗ್ತವೆ.
1: ಬಹಳಷ್ಟು ಲಕ್ಷಣಗಳ ಬಗ್ಗೆ ಹೇಳಿದ್ರೆ, ಈಗ ಇನ್ನೊಂದು ವಿಷಯ, ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಬಹಳ ಮುಖ್ಯವಾಗಿ ಒಂದು ಗಮ್ಮತ್ತಿಗೆ ಮಾಡುವಂತಹ ಒಂದು ಇದು, ಅದಕ್ಕೆ ರ್ಯಾಗಿಂಗ್ ಅಂತ ಹೇಳ್ತಾರೆ. ಆ ರ್ಯಾಗಿಂಗ್ ನಿಂದನೂ ಅವರಿಗೆ ಮಾನಸಿಕ ಆರೋಗ್ಯ ಆಗುತ್ತಾ?
0: ಈಗ ರ್ಯಾಗಿಂಗ್ ಇವಾಗ ಬ್ಯಾನ್ ಮಾಡಿದ್ದಾರೆ ಸರ್, ಬಟ್ ರ್ಯಾಗಿಂಗ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಇದರಲ್ಲಿ ಜಾಸ್ತಿ ರ್ಯಾಗಿಂಗ್ ಇದೆ. ಸೊ ಅದರಿಂದ ಓಕೆ, ಮೊದಲ ರ್ಯಾಗಿಂಗ್ ಹೆಂಗಿದೆ, ಸ್ವಲ್ಪ ಸೀನಿಯರ್ ಜೂನಿಯರ್ ರಿಲೇಶನ್ ಬಿಲ್ಡಪ್ ಆಗಾಕಿ ಇದು ಒಂದು ಕೈಂಡ್ ಆಫ್ ಬ್ರಿಡ್ಜ್ ಅಂತ ತಗೋಬಹುದು. ಬಟ್ ಇವಾಗ ಅದು ಬಹಳ ಜಾಸ್ತಿ ಆಗಿದೆ, ಸ್ಪೆಷಲಿ ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ರ್ಯಾಗಿಂಗ್, ಫಿಸಿಕಲ್ ಹೆರಾಸ್ಮೆಂಟ್, ಸೆಕ್ಷುಯಲ್ ಹೆರಾಸ್ಮೆಂಟ್ ಆ ತರ ಆಗಿದೆ. ಸ್ವಲ್ಪ ಸೀನಿಯರ್ ಏನೇನು ಅಂದಿದ್ರೆ ಅವರು ಶಿ ಆರ್ ಹಿ ಇಸ್ ಇಫ್ ಓಕೆ ಫೈನ್ ಬೋಲ್ಡ್ ಅಂಡ್ ಸ್ಟ್ರಾಂಗ್ ಅಂದ್ರೆ ಓಕೆ ಬಿಟ್ಬಿಡ್ತಾರೆ ಅಲ್ಲೇ. ಬಟ್ ಕೆಲವು ಜನ ಬಹಳ ಸೆನ್ಸಿಟಿವ್ ಇರ್ತಾರೆ, ಸೊ ಅವ್ರ ಏನ್ ಮಾಡ್ತಾರೆ ಅದು ಒಳಗೆ ತಗೊಂಡು ಅದ್ರ ಬಗ್ಗೆನೆ ಯೋಚನೆ ಮಾಡೋದು, ಬಹಳ ಅಳೋದು, ಆಮೇಲೆ ಒಂದ್ ಕೈಂಡ್ ಆಫ್ ಡಿಪ್ರೆಷನ್ ಹೋಗೋದು, ಆಮೇಲೆ ಸೂಯಿಸೈಡ್ ಅಟೆಂಪ್ಟ್ಸ್ ಮಾಡೋದು. ಈಗ ಧಾರವಾಡ ಮೆಂಟಲ್ ಹೆಲ್ತ್ ನೀವು ಕೇಳಿರ್ಬೋದು, ಅದೇ ಫಸ್ಟ್ ಇಯರ್ MD, ಫಸ್ಟ್ ಇಯರ್ ಸೈಕಿಯಾಟ್ರಿ ಸ್ಟೂಡೆಂಟ್ ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಆಫ್ ವೈದ್ಯರೇ ಮಾಡ್ಕೊಂಡು, ಫಸ್ಟ್ ಇಯರ್ ಸ್ಟೂಡೆಂಟ್, ಸೊ ಮೇಲೆಯಿಂದನೆ ಅವರು ಇದು ಮಾಡಿದ್ದಾರೆ, ಸೈಕಿಯಾಟ್ರಿ ಸ್ಟೂಡೆಂಟ್ ಫಸ್ಟ್ ಇಯರ್. ಸೊ ಇದೆಲ್ಲ ಕಾಲೇಜ್ ವಿಷಯದಲ್ಲಿ ಇರ್ಬೋದು, ಟೀಚರ್ಸ್ ಅವ್ರ ಜೊತೆ ಬಿಹೇವ್ ಮಾಡೋದಿರ್ಬೋದು, ಅವರಿಂದನು ಓನ್ಲಿ ಸೀನಿಯರ್ಸ್ ಅಂದಾಗಿ ಇಲ್ಲ, ಟೀಚರ್ಸ್ ಸ್ಟೂಡೆಂಟ್ ರಿಲೇಷನ್ ಕೂಡ ಹಂಗೆ ಇದೆ ಇವಾಗ, ಬಹಳ ಡಿಸ್ಟರ್ಬ್ ಆಗಿದೆ ಆ ಎನ್ವಿರಾನ್ಮೆಂಟ್.
1: ತಮ್ಮ ಉತ್ತರದಲ್ಲಿ ಆತ್ಮಹತ್ಯೆ ಅನ್ನೋದು ಒಂದು ಪದ ಬಳಸಿದ್ರು. ಈಗ ಆತ್ಮಹತ್ಯೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ನಾವು ಸುದ್ದಿಯಲ್ಲಿ ನೋಡ್ತೇವೆ, ಆತ್ಮಹತ್ಯೆಗೆ ಶರಣಾಗ್ತಾರೆ. ಆತ್ಮಹತ್ಯೆ, ಸೂಸೈಡಲ್ ಥಾಟ್ಸ್ ಒಬ್ಬರಿಗೆ ಬಂದಿದೆ ಅನ್ನೋ ಲಕ್ಷಣ ಏನಾದ್ರೂ ಇದೆ? ಯಾಕೆಂದ್ರೆ ಅದರಿಂದ ಅವ್ರಿಗೆ ನಾವು ಸೇವ್ ಮಾಡಬಹುದು, ಉಳಿಸಬಹುದು. ವೈದ್ಯರಾದ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ?
0: ಸೊ ಸೂಯಿಸೈಡ್ ಥಾಟ್ಸ್, ಆಂಗ್ಸೈಟಿ ಅಂಡ್ ಡಿಪ್ರೆಷನ್ ಅಂತ ಎರಡು ಸ್ಟ್ರೆಸ್ ಇಂದ ಬರೋದು ಡಿಸೀಜಸ್ ಇದಾವೆ. ಎರಡು ಡಿಸೀಜಸ್ ಬಹಳ ಅಂದ್ರೆ ಬಹಳ ಸಿವಿಯರ್ ಡಿಸೀಜಸ್, ಬಟ್ ಆಂಗ್ಸೈಟಿ ಅಂದ್ರೆ ಕೂಡ ಡಿಪ್ರೆಷನ್ ಬಹಳ ಸ್ಯಾಡ್ ಅಂದ್ರೆ ಬಹಳ ಏನು ಪಾಸಿಟಿವ್ ಫ್ಯಾಕ್ಟರ್ಸ್ ಬಹಳ ಜಾಸ್ತಿ ಇರ್ತವೆ. ಸೊ ಫಸ್ಟ್ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಫಸ್ಟ್ ಹಿ ವಿಲ್ ಅವಾಯ್ಡ್ ಆಲ್ ದ ಫ್ರೆಂಡ್ಸ್ ಅಂದ್ರೆ ಸ್ಟೂಡೆಂಟ್ಸ್ ಫಸ್ಟ್ ಡಿ ಸೋಷಲೈಸೇಷನ್ ಅವ್ರ ಸೋಷಲ್ ಐಸೋಲೇಷನ್ ಅಂತಾರೆ. ಯಾರ ಜೊತೆ ಮಾತಾಡಲ್ಲ, ಸುಮ್ನೆ ಒಂದೇ ರೂಮಲ್ಲಿ ಕುತ್ಕೊಂಡಾರೆ, ಕಾಲೇಜಿಗೆ ಸರಿಯಾಗಿ ಬರಲ್ಲ, ಊಟ ಮಾಡಲ್ಲ, ನೀಟ್ನೆಸ್ ಅನ್ನು ಹೈಜಿನ್ ಅಂತಾರಲ್ಲ ಅದು ಏನು ಫಾಲೋ ಮಾಡಲ್ಲ. ಸೊ ಇದರಿಂದ ನಾವು ಓಕೆ ಹೇಸ್ ಸಮ್ ವಾಟ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ನಾವು ಐಡೆಂಟಿಫೈ ಮಾಡಿ ಅವ್ರು ಬಂದಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಕೂಡ ಪೇರೆಂಟ್ಸ್ ಇರ್ಬೋದು ಇಲ್ಲ ಟೀಚರ್ಸ್ ಇರ್ಬೋದು ಅವರಿಂದ ಕೇರ್ ಮಾಡಿ ಏನಾಗ್ತಾ ಇದೆ ಅಂದ್ರೆ ಅವ್ರ ಜೊತೆ ಮಾತಾಡಿ ನಿಮ್ಗೆ ಏನೇನ ತ್ರಾಸಿದೆ, ಯಾರನ್ನು ಏನನ್ನ ಅಂದಿದ್ದೀರ, ಏನನ್ನ ವಿಷಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇದೆಲ್ಲ ಕೇಳಿಕೊಂಡು ನಾವು ಸ್ವಲ್ಪ ಸಪೋರ್ಟ್ ಮಾಡ್ಬೋದು. ಸೊ ಈ ಎಲ್ಲ ಲಕ್ಷಣಗಳಿದ್ದಾಗ ಸ್ವಲ್ಪ ಡೆಫಿನೆಟ್ಲಿ ಸ್ಟೂಡೆಂಟ್ ಇಸ್ ಇನ್ ಅ ಡಿಪ್ರೆಷನ್. ಸೊ ಲಾಸ್ಟ್ ಸ್ಟೇಜ್ ವಿಲ್ ಬಿ ಸೂಯಿಸೈಡ್ ಥಾಟ್ಸ್ ಅಂಡ್ ಸೂಯಿಸೈಡ್ ಟೆಂಡೆನ್ಸಿ.
1: ದೈಹಿಕ ವ್ಯಾಯಾಮದ ಬಗ್ಗೆ ಮಾತನಾಡೋಣ. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿರಲಿ ಅಥವಾ ಮೈದಾನದ ಆಟ ಆಗಿರಲಿ ಅಥವಾ ದೈಹಿಕ ವ್ಯಾಯಾಮ ಆಗಿರಲಿ, ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ಎಷ್ಟು ಮುಖ್ಯ ಅಂಡ್ ಅದರಿಂದ ಲಾಭ ಎಷ್ಟು ಮಾನಸಿಕ ಆರೋಗ್ಯಕ್ಕೆ, ಅದ್ರ ಬಗ್ಗೆ ಸ್ವಲ್ಪ.
0: ಎಸ್ ಎಸ್, ಅದು ಇವತ್ತು ಈವನ್ LKG ಸ್ಟೂಡೆಂಟ್ UKG ಸ್ಟೂಡೆಂಟ್ಸ್ ಕೂಡ ಆಟ ಆಡೋಕೆ ಸಮಯ ಇದೆ. ಸೊ ಆ ಶೆಡ್ಯೂಲ್ಸ್ ಹಂಗಿದಾವೆ, ಯೂನಿಟೈಸ್ ಸಿಲೆಬಸ್ ಇರ್ಬೋದು, ಆ ಟೈಮ್ ಟೇಬಲ್ ಇರ್ಬೋದು, ಆ ಥರ ಇದೆ. ಸೊ ಸ್ಪೋರ್ಟ್ಸ್ ವೆರಿ ಇಂಪಾರ್ಟೆಂಟ್. ವ್ಯಾಯಾಮದಿಂದ ನಮ್ಮ ಆಯುರ್ವೇದದಲ್ಲಿ ಕೂಡ ವ್ಯಾಯಾಮಕ್ಕೆ ಒಂದು ಚಾಪ್ಟರ್ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಸ್ವಲ್ಪ ಶಾರೀರಿಕ ಸ್ಥಿತಿ ಚೇಂಜ್ ಆಗುತ್ತೆ ಅಂಡ್ ವ್ಯಾಯಾಮದಿಂದ ನಮಗೆ ಶಕ್ತಿನೂ ಬರುತ್ತೆ, ಸ್ಥೈರ್ಯ ಅಂತಾರೆ, ಶಕ್ತಿನೂ ಬರುತ್ತೆ, ಬಿಲ್ಟ್ ಶಾರೀರಿಕ ಶಕ್ತಿ ಬಿಲ್ಟ್ ಅಂತಾರೆ, ಅದನ್ನು ಹೆಚ್ಚಾಗುತ್ತೆ. ಬಟ್ ಅದರಿಂದ ಒಂದು ಅಂಡ್ ಸೈಂಟಿಫಿಕ್ ನೀವು ತಗೊಂಡಿದ್ರೆ ಕೂಡ ಎಂಡೋರ್ಫಿನ್ಸ್ ಎಲ್ಲ ರಿಲೀಸ್ ಆಗ್ತವೆ. ನಾವು ಏನು ವ್ಯಾಯಾಮ ಮಾಡಿ ಮಾಡಿ ಮಾಡ್ತೀವಲ್ಲ, 40 minutes ಮಿನಿಮಮ್, ಸೊ ಅದರಿಂದ ಸ್ವೆಟ್ ಬರುತ್ತೆ, ಆ ಸ್ವೆಟ್ ಇಂದ ಕೂಡ ಬಹಳ ಕೆಲವು ಟಾಕ್ಸಿನ್ಸ್ ಹೊರಗಡೆ ಹೋಗ್ತವೆ. ಬಟ್ ಮೂವ್ಮೆಂಟ್ ಮಾಡಿದರೆ ಕೂಡ ಸ್ವಲ್ಪ ಲಿಂಫ್ ಗ್ಲಾಂಡ್ಸ್ ಇಂದ ವೇಸ್ಟ್, ನಾಟ್ ಓನ್ಲಿ ಸ್ವೆಟ್ ಗ್ಲಾಂಡ್ಸ್ ಅಂದ್ರೆ ಲಿಂಫ್ ಗ್ಲಾಂಡ್ಸ್ ಕೂಡ ಇರ್ತವೆ, ಅದರಿಂದ ಕೂಡ ವೇಸ್ಟ್ ಹೊರಗಡೆ ಹೋಗುತ್ತೆ. ಇದು ಒಂದು ಎಲ್ಲ ಮಟ್ಟ ಬಾಡಿ ಮೂವ್ಮೆಂಟ್ ಮಾಡಿದರೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾವ ಅಂತ ಹೇಳಿದ್ದಾನೆ. ಸೊ ಅದರಲ್ಲಿ ಡೋಪಾಮೈನ್ ಇರ್ಬೋದು ಅಂಡ್ ಆಕ್ಸಿಟೋಸಿನ್, ಈ ತರ ಎಂಡೋರ್ಫಿನ್ಸ್, ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ಬಾಡಿ ಒಳಗೇನೆ ರಿಲೀಸ್ ಆಗ್ತವೆ. ಸೊ ನಾವು ಹೊರಗಡೆ ಇಂದ ಟ್ಯಾಬ್ಲೆಟ್ ತಗೊಂಡೇ ಅವಶ್ಯಕತೆ ಇರಲ್ಲ, ಸ್ವಲ್ಪ ವ್ಯಾಯಾಮ ಮಾಡಿದ್ರೆ ಆಟೋಮೆಟಿಕಲಿ ಬಾಡಿ ಪೇನ್ಸ್ ಏನಿದಾವೋ ಅದೆಲ್ಲ ಇದಾಗುತ್ತೆ. ಅದು ಒಂದೇ ಅಲ್ಲ, ಅಂಡ್ ಮಾನಸಿಕವಾಗಿ ಕೂಡ ಸ್ಟೂಡೆಂಟ್ ಬಹಳ ಚುರುಕಾಗಿ ಅಂಡ್ ಆಕ್ಟಿವ್ ಆಗಿ ಆನ್ಸರ್ ಮಾಡ್ತಾರೆ ಅಂಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಮಾಡ್ತಿರಲ್ಲ, ಸಾಯಂಕಾಲ ಬೈ 8:00-9:00 ಒಳಗೇನೆ ಅವ್ರಿಗೆ ನಿದ್ದೆ ಬರುತ್ತೆ, ನಿದ್ದೆ ಚೆನ್ನಾಗುತ್ತೆ, ಹೋಲ್ ಡೇ ಹಿಲ್ ಸ್ಲೀಪ್ ಅಂಡ್ ನೆಕ್ಸ್ಟ್ ಡೇ ಹಿಲ್ ಬಿ ವೆರಿ ಫ್ರೆಶ್.
1: ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ನಮ್ಮ ದೇಹದಲ್ಲಿ ಇದೆ ಅಂತ ತಾವು ಹೇಳಿದ್ರೆ, ಅದನ್ನ ನಾವು ಹೆಂಗ್ ಆಕ್ಟಿವೇಟ್ ಮಾಡಬಹುದು, ಎಸ್ಪೆಷಲಿ ಇವತ್ತಿನ ಈ ವಿಷಯದ ಕುರಿತು? ಏಕೆಂದ್ರೆ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಯಾವ ರೀತಿಯ ವ್ಯಾಯಾಮ ಅವ್ರು ಮಾಡಬಹುದು? ಏಕೆಂದ್ರೆ ಕ್ಲಿಯರಿಟಿ ಅವರಿಗೂ ಸಿಗುತ್ತೆ, ಏಕೆಂದ್ರೆ ವ್ಯಾಯಾಮ ಅಂದ ತಕ್ಷಣ ಎಲ್ಲರೂ ಜಿಮ್ ಅಂತ ತಿಳ್ಕೊತಾರೆ. ಸ್ವಲ್ಪ ವೈದ್ಯರೇ ಆದ ನೀವು, ಪರ್ಟಿಕ್ಯುಲರ್ ವಿಚ್ ಎಕ್ಸಸೈಸ್ ಟು ಡೂ ಫಾರ್ ಸ್ಕೂಲ್ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್?
0: ಈಗ ಕಾಲೇಜ್ ಸ್ಟೂಡೆಂಟ್ಸ್, ಸ್ಕೂಲ್ ಸ್ಟೂಡೆಂಟ್ಸ್ ಅಲ್ಲಿ ವ್ಯಾಯಾಮ ಇಲ್ಲ, ಎಲ್ಲರೂ ಈ ತರ ದಪ್ಪಾಗಿ ಒಬೆಸಿಟಿ, ಚಿಕ್ಕ ವಯಸ್ಸಿಂದಾನೇ ಒಬೆಸಿಟಿಗೆ ಇದಾಗ್ತದೆ. ಒಬೆಸಿಟಿ ಆಗಿದ್ಮೇಲೆ ಏನಾಗುತ್ತೆ, ಜೆಂಟ್ಸ್ ಬಹಳ ಥೈರಾಯ್ಡ್ ಇಶ್ಯೂಸ್ ಅಂಡ್ ಗರ್ಲ್ಸ್ ಗೆ ಮೇನ್ ಮೆನೋಪಾಸ್ ಲೈಕ್ ಮೆನಸ್ಟ್ರಲ್ ಇಶ್ಯೂಸ್ ಇದೆಲ್ಲ ಬರ್ತಾ ಇದೆ. ಮೆನೋಪಾಸ್ ಅಲ್ಲ ಮೆನಸ್ಟ್ರಲ್ ಇಶ್ಯೂಸ್ ಅಂತ ಬರ್ತವೆ, ಲೇಟ್ ಮೆನಾರ್ಗೆ ಇರ್ಬೋದು, ಈ ತರ ಬೇಗ ಮೆನಾರ್ಗೆ ಬರೋದು, ಅಂಡ್ ಪಿ ಸಿ ಓಡಿಯಸ್, ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದಾವೆ. ಅಂಡ್ ಅದಕ್ಕೋಸ್ಕರ ಚಿಕ್ಕ ವ್ಯಾಯಾಮ ಜಾಸ್ತಿ ಏನು ಬೇಡ, ಸೂರ್ಯ ನಮಸ್ಕಾರ ಅಂತ ಇರ್ತವೆ, ಬೇಗ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಎದ್ದಾಡೋದು, ಸ್ವಲ್ಪ ಗ್ರೀನರಿಯಲ್ಲಿ ಗ್ರೀನ್ ರಿಲೇಟೆಡ್ ಪಾರ್ಕ್ಸ್ ಇರ್ತವೆ ಅದರಲ್ಲಿ ಸ್ವಲ್ಪ ವಾಕಿಂಗ್ ಮಾಡೋದು. ಸೊ ಸ್ವಲ್ಪ ವಾಕಿಂಗ್ ಮಾಡಿದ್ರು ಕೂಡ ಸಾಕು, ಮಿನಿಮಮ್ ಅಟ್ ಲೀಸ್ಟ್ 10-40 minutes ಬ್ರಿಸ್ಕ್ ವಾಕ್ ಇರ್ಬೋದು, ನಾರ್ಮಲ್ ವಾಕ್ ಇಸ್ ಆಲ್ಸೋ ಓಕೆ. ಸೊ ದಟ್ ಇಟ್ ಸೆಲ್ಫ್ ರಿಲೀಸಸ್ ಎಂಡೋರ್ಫಿನ್ಸ್, ಪೇನ್ ಕಿಲ್ಲರ್, ನ್ಯಾಚುರಲ್ ಪೇನ್ ಕಿಲ್ಲರ್ಸ್ ರಿಲೀಸ್ ಆಗ್ತವೆ. ಅಂಡ್ ಸ್ಕಿಪ್ಪಿಂಗ್ ಇಸ್ ವೆರಿ ವೆರಿ ಬೆಸ್ಟ್. ಸೊ ಅದರಿಂದ ಕೂಡ ಆಲ್ ಜಾಯಿಂಟ್ಸ್ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಮೂಮೆಂಟ್ ಆಗಿ, ಅಂಡ್ ದಟ್ ಇಸ್ ಅ ಬೆಸ್ಟ್ ಮೂಮೆಂಟ್. ಸೊ ವಾಟ್ ಎವರ್ ದ ರೆಸ್ಟ್ ಆಫ್ ಲೈಕ್ ವೇಸ್ಟ್ ಮೆಂಡ್ ಲೈಕ್ ವೇಸ್ಟ್ ಮೆಟೀರಿಯಲ್ಸ್ ವಿಚ್ ಆರ್ ಪ್ರೆಸೆಂಟ್ ಬಾಡಿ, ಅದು ಥ್ರೂ ಲಿಂಫ್ ಇಂದ ಕೂಡ ಹೊರಗೆ ಹೋಗ್ತವೆ. ಸೊ ಇದು ಒಂದು ಮಾಡ್ಕೋಬಹುದು. ಅಂಡ್ ಬ್ರೀತಿಂಗ್ ಎಕ್ಸಸೈಸಸ್ ಆರ್ ವೆರಿ ಇಂಪಾರ್ಟೆಂಟ್. ಅಟ್ ಲೀಸ್ಟ್ ಬೆಳಗ್ಗೆ ಮೋಷನ್ ಹೋಗಿ ಬಂದ್ಮೇಲೆ ಸ್ವಲ್ಪ ಬ್ರಷ್ ಅದು ಮಾಡಿಕೊಂಡು ಕುತ್ಕೊಂಡು ಸುಮ್ಮನೆ ಕುತ್ಕೊಂಡು ಪ್ರಾಣಾಯಾಮ ಥರ, ಸೊ ಯೋಗ ಅಂತಾರಲ್ಲ, ಸೊ ಅದರಲ್ಲಿ ಪ್ರಾಣಾಯಾಮಕ್ಕೆ ಬೆಸ್ಟ್ ಇಂಪಾರ್ಟೆನ್ಸ್ ಇರುತ್ತೆ. ನಾವು ಹೇಳಿದ ಮುಂಚೆ ಕೂಡ ಬ್ರೈನ್ ಏನು ತಿನ್ನಲ್ಲ, ನಾವು ಎಷ್ಟು ಊಟ ಮಾಡಿದ್ರು ಕೂಡ ಬ್ರೈನ್ ವಿಲ್ ಟೇಕ್ ಓನ್ಲಿ ಆಕ್ಸಿಜನ್. ಸೊ ಅದಕ್ಕೋಸ್ಕರ ಭಾಳ ಬ್ರೀತಿಂಗ್ ಎಕ್ಸಸೈಸ್ ಎಷ್ಟು ಮಾಡ್ತೀವೋ ಅಷ್ಟು ಆಕ್ಸಿಜನ್ ಒಳಗೆ ಹೋಗಿ ಬ್ರೈನ್ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಈ ತರ. ಅಂಡ್ ಸಿಂಪ್ಲಿ ಅಂಡ್ ನಾವು ಯೂಶಲಿ ರೈಟ್ ಹ್ಯಾಂಡ್ ಜೊತೆ ಯೂಸ್ ಮಾಡ್ತೀವಲ್ಲ ಭಾಳ, ಸೊ ಲೆಫ್ಟ್ ಬ್ರೈನ್ ಅಷ್ಟೇ ಕೆಲಸ ಮಾಡುತ್ತೆ. ಯಾವಾಗನ ಲೆಫ್ಟ್ ಹ್ಯಾಂಡ್ ಜೊತೆ ಏನೇನೋ ಕೆಲಸ ಮಾಡಿದ್ರೆ ಕೂಡ ರೈಟ್ ಬ್ರೈನ್ ಆಕ್ಟಿವ್ ಆಗಿ, ಸೊ ಎರಡು ಬ್ರೈನ್ಸ್ ಒಂದೇ ಕಡೆ, ನಾವು ಆಲ್ಮೋಸ್ಟ್ 99% ಓನ್ಲಿ ಒಂದು ಬ್ರೈನ್ ಜೊತೆನೆ ಕೆಲಸ ಮಾಡ್ತಾ ಇದ್ದೇವೆ. ಸೊ ಕೆಲವು ಕೆಲಸಗಳು ಲೆಫ್ಟ್ ಹ್ಯಾಂಡ್ ಜೊತೆ ಮಾಡಿದ್ರು ಕೂಡ ರೈಟ್ ಹ್ಯಾಂಡ್ ಲೈಕ್ ರೈಟ್ ಬ್ರೈನ್ ಆಕ್ಟಿವ್ ಆಗಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬಹುದು, ಬ್ರೈನ್ ಕೂಡ ಆಕ್ಟಿವ್ ಆಗಿ ಕಾನ್ಸಂಟ್ರೇಟ್ ಮಾಡುತ್ತೆ ವಿಷಯ.
1: ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಈ ಮಾನಸಿಕ ಆರೋಗ್ಯದ ಕುರಿತು ಮನೋವೈದ್ಯರನ್ನ ಭೇಟಿ ಮಾಡ್ಲಿಕ್ಕೆ ಹಿಂಜರಿತಾರೆ ಯಾಕೆ? ಬರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಅಷ್ಟೇ ಅಲ್ಲ, ಇವತ್ತಿನ ವಿಷಯನೇ ಆಗಿದೆ, ಅದಕ್ಕೆ ನಾನು ಕೇಳ್ತಾ ಇದ್ದೇನೆ. ಇನ್ ಜನರಲ್ ಎಲ್ಲರೂ ಒಂದು ಮೆಂಟಲ್ ಹೆಲ್ತ್ ಕುರಿತು ವೈದ್ಯರನ್ನ ಭೇಟಿ ಆಗುದಿಲ್ಲ, ಬೆನ್ನೋವು ಇದೆ, ಚಳಿ, ಜ್ವರ, ಅದಕ್ಕೆ ಅಂತ ವೈದ್ಯರನ್ನ ಭೇಟಿ ಆಗ್ತೇವೆ. ಮನೋವೈದ್ಯರನ್ನ ಭೇಟಿ ಆಗುದಿಲ್ಲ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಅಷ್ಟೇ ಅಲ್ಲ, ಬಹಳಷ್ಟು ಜನ, ಬಟ್ ಇವತ್ತಿನ ವಿಷಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು.
0: ಎಸ್ ಸರ್, ಅದು ಒಂದು ಒಂದು ಕೈಂಡ್ ಆಫ್ ನ್ಯೂನತಾ ಭಾವ ಅನ್ಬೋದು, ಅಂಡ್ ಸ್ಟಿಗ್ಮಾ. ನಾ ಇಲ್ಲಿ ಹಾಸ್ಪಿಟಲಲ್ಲಿ ಈ ಮಾನಸಿಕ ರೋಗಗಳು ಏನಂತ ತೋರಿಸಿದ್ರೆ ನಾನು ಹುಚ್ಚ ಅನ್ಕೊಂತಾರೇನೋ, ಈ ತರ ಒಂದು ಕೈಂಡ್ ಆಫ್ ಸ್ಟಿಗ್ಮಾ ಸೋಷಿಯಲ್ ದಿ ಸೊಸೈಟಿಯಲ್ಲಿ ಡೆವಲಪ್ ಆಗಿದೆ. ಸೊ ಅದೇನು ಅಷ್ಟು ಅದನ್ನು ಶಾರೀರಿಕ ಕಾಯಿಗಳು ಹೆಂಗೆ ಬರ್ತಾವೋ ಮಾನಸಿಕ ಕಾಯಿಗಳು ಹಾಗೆ, ಅದೇನು ತಪ್ಪಿಲ್ಲ. ಅದ್ರ ಬಗ್ಗೆ ಸೀಕಿಂಗ್ ಅಟೆನ್ಷನ್ ಇಸ್ ನಾಟ್ ಎ ಲೈಕ್ ನಾಟ್ ಎ ಬ್ಯಾಡ್ ಥಿಂಗ್. ಸೊ ಯು ಕ್ಯಾನ್ ಆಸ್ಕ್ ಕ್ವೆಶನ್ಸ್ ಆಲ್ಸೋ, ಇಟ್ಸ್ ಓಕೆ, ಯು ಕ್ಯಾನ್ ಟೇಕ್ ದ ಹೆಲ್ಪ್. ಸೊ ಇದರಲ್ಲಿ ಎರಡು ವೈದ್ಯಗಳಿರ್ತಾರೆ, ಒಂದು ಸೈಕಾಲಜಿಸ್ಟ್, ಒಂದು ಸೈಕಿಯಾಟ್ರಿಸ್ಟ್. ಸೈಕಾಲಜಿಸ್ಟ್ ಸ್ಪೆಷಲಿ ಕೌನ್ಸಿಲಿಂಗ್, ಮಾನಸಿಕ ಕಾಯಿಗಳು ಎಲ್ಲಿ ಏನೇನ ಬರ್ಬೋದು, ಖಿನ್ನತೆ ಇರ್ಬೋದು, ನ್ಯೂನತೆ ಭಾವ ಇರ್ಬೋದು, ಇಲ್ಲ ಅಂದ್ರೆ ಆತಂಕ ಇರ್ಬೋದು, ಇದಕ್ಕೂ ಫಸ್ಟ್ ಸೈಕಾಲಜಿಸ್ಟ್ನೇ ನಾವು ಕನ್ಸಲ್ಟ್ ತಗೊಳಕ್ಕೆ ಹೇಳ್ತೀವಿ. ಯಾಕಂದ್ರೆ ಸ್ವಲ್ಪ ಕೌನ್ಸಿಲಿಂಗ್ ಕೊಟ್ಟಿದ್ರೆ ಅವರು ನಾರ್ಮಲ್ ಮೆಂಟಲ್ ಹೆಲ್ತ್ನ ಅವರು ತಗೋಬಹುದು. ಬಟ್ ಇದು ಕೂಡ ಕ್ರಾಸ್ ಆಗಿ ಮೆಡಿಸಿನ್ಸ್ ಸೈಕಿಯಾಟ್ರಿಸ್ಟ್, ನಾವು ಕೌನ್ಸಿಲಿಂಗ್ ಅಲ್ಲಿ ಬಹಳ ಸೆಕ್ಷನ್ಸ್ ತಗೊಂಡಿದ್ದಾರೆ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಕೊಡ್ತಾರಲ್ಲ, ಆ ಕೌನ್ಸಿಲಿಂಗ್ ತಗೊಂಡಿದ್ರು ಕೂಡ ಕಡಿಮೆ ಆಗಿಲ್ಲ, ಇನ್ನೂ ಪೇಷಂಟ್ ಬಿಹೇವಿಯರ್ ಅಲ್ಲಿ ಏನು ಚೇಂಜಸ್ ಬಂದಿಲ್ಲ ಅಂದ್ರೆ ಅವಾಗ ಆ ಕೇಸ್ ನಾವು ಸೈಕಿಯಾಟ್ರಿಸ್ಟ್ ರಿಫರ್ ಮಾಡ್ತೀವಿ. ಸೈಕಿಯಾಟ್ರಿಸ್ಟ್ ಅವರು ಮೆಡಿಸಿನ್ಸ್ ಬರೀತಾರೆ, ಅದು ಸೆಡೇಟಿವ್ಸ್ ಇರ್ಬೋದು, ಆಂಟಿ ಎನಿ ಅದರ್ ಕೈಂಡ್ ಆಫ್ ಡ್ರಗ್ಸ್, SSRI, ಮೆನಿ ಕೈಂಡ್ ಆಫ್ ಡ್ರಗ್ಸ್ ಆದರೆ. ಸೊ ಇದು ವಿಷಯ
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಕುರಿತು, ಮೆಂಟಲ್ ಹೆಲ್ತ್ ಆಫ್ ಸ್ಕೂಲ್ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಕುರಿತು ವಿವರವಾದ ಮಾಹಿತಿಯನ್ನ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಶೇಖ್ ಅವರು ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್, ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ?
0: ಸೊ ಕೊನೆಯದಾಗಿ ಹೇಳಕ್ ಏನಂದ್ರೆ, ಶಾರೀರಿಕ ಕಾಯಿಗಳು ಹೆಂಗ್ ಬರ್ತಾವೋ ಮಾನಸಿಕ ಕಾಯಿಗಳು ಹಂಗೆ ಬರ್ತವೆ, ಅದನ್ನು ನೀವು ಅದೇನೋ ತಪ್ಪು ಅನ್ಕೋಬಾರ್ದು, ಆ ಭಾವನಾತ್ಮಕ ವಿಷಯದಿಂದ ಹೊರಗಡೆ ಬಂದು. ಅಂಡ್ ಸ್ಪೆಷಲಿ ನಾವು ಆಯುರ್ವೇದದಲ್ಲಿ ಹೇಳಬೇಕಂದ್ರೆ ನಮ್ಮ ಮೆಡಿಸಿನ್ಸ್ ಸೈಡ್ ಎಫೆಕ್ಟ್ ಇರಲ್ಲ, ಅಂಡ್ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಇರ್ತವೆ. ಫಸ್ಟ್ ಏನೇನ ಮಾನಸಿಕ ತ್ರಾಸ ಬಂದಿದ ಮೇಲೆ ಫಸ್ಟ್ ನೀವು ಯಾರನ್ನ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಟೀಚರ್ ಇರ್ಬೋದು, ಅವ್ರ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಡಿ, ಓಪನ್ ಅಪ್ ಆಗಿ ಶೇರ್ ಮಾಡ್ಕೊಂಡಿದ್ರೆ ಅವರಿಂದ ಸ್ವಲ್ಪ ಸಹಾಯಗಳು ನಿಮ್ಗೆ ಬರ್ತವೆ. ಅದನ್ನು ಆಗ್ತಾ ಇಲ್ಲ ಅಂದ್ರೆ ಎರಡು ವೈದ್ಯಗಳು ಇರ್ತಾರೆ, ಸೈಕಾಲಜಿಸ್ಟ್ ಅಂಡ್ ಸೈಕಿಯಾಟ್ರಿಸ್ಟ್. ನೀವು ಫಸ್ಟ್ ಸೈಕಾಲಜಿಸ್ಟ್ ಹತ್ರ ಹೋಗಿ ಅವ್ರ ಹತ್ರ ಕೌನ್ಸಿಲಿಂಗ್ ತಗೊಳ್ಳೋದು, ಅವ್ರ ಸಲಹೆಗಳು ಎಲ್ಲ ತಗೊಂಡು ಆ ತರ ನೀವು ಲೈಫ್ ಚೇಂಜ್ ಮಾಡ್ಕೋಬಹುದು. ಅದರಿಂದನೂ ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಸೈಕಿಯಾಟ್ರಿಸ್ಟ್ ಹತ್ರ ಬಂದು ನಿಮ್ಗೆ ಏನ್ ತ್ರಾಸಿದ ಹೇಳಿದ್ರೆ ಅದು ಪ್ರಕಾರ ಅವರು ಮೆಡಿಸಿನ್ ಕೊಡ್ತಾರೆ. ಇದು ಏರ್ಕನ ತ್ರಾಸಿದೆ ಅಂದರೆ ಡೆಫಿನೆಟ್ಲಿ ನಮ್ಮ ಕಾಲೇಜ್ ಓಪಿಡಿ ನಂಬರ್ 13. ಸೊ ಮಾನಸರೋಗ ಡಿಪಾರ್ಟ್ಮೆಂಟ್ ಮಾನಸೋಲ್ಲಾಸ ಓಪಿಡಿ ಇರುತ್ತೆ, ಅದರಿಂದ ನಾವು ಎಲ್ಲರಿಗೆ ಸಹಾಯಗಳು ಕೊಡ್ತೀವಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರ ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಮಾನಸ ರೋಗ ವಿಭಾಗದ ಡಾಕ್ಟರ್ ರಜಿಯಾ ಮುನ್ನಿಸಾ ಬೇಗಮ್ ಶೇಖ್ ಅವರು ಕಾರ್ಯಕ್ರಮದಲ್ಲಿ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: I am Dr. Vinayak Kopade. I am child and adolescent psychiatrist working at KLS Dr. Prabhakar Kore Hospital and associate professor at Jawaharlal Nehru Medical College, Belagavi. The topic we are thinking about today is about mood swings in children and adolescents. Even though mood swings are very common in children, as they grow up, it can be an area of concern. We know that children as young as 3 to 5 years of age can have significant mood swings. What are these mood swings? Mood swings are understood as extremes of emotions where a child is unable to control his emotions. It could be happiness, anger, or sadness, which can be intense and prolonged for that age. And these mood swings are causing difficulties in child's life. It could be the family life or school life or academics or peer relationships. When the mood swings are so extreme that they are prolonged, last for hours, and are affecting various areas of the child such as school, academics and family life, that is the time when we should be thinking about taking help from the professionals. Generally, children who are younger, less than 6 to 8 years of age, extremes of mood swings can be a sign of neurodevelopmental disorders such as attention deficit hyperactivity disorder, what we call it as commonly ADHD, autism spectrum disorder, or it could be disruptive mood dysregulation disorder. As the children grow up and they reach stages of adolescence at around 10 or 11 years of age, that is another age group where mood swings are quite common. And withdrawal from parents, being extremely moody, refusal to talk, eat, or interact with parents can be an early sign of moodiness. What is considered as because of hormonal changes can be a worrisome sign of developing psychiatric disorders. Hence, identifying mood swings and getting professional help can be very important at this stage. When we look at causes for mood swings, it could be neurodevelopmental disorders, genetic causes, it could be family reasons, significant fights in the family, conflicts, or academic stresses. The child has not been able to cope with the studies. There is a lot of stress at school because of studies or from parents. Or it could be self-induced stress where children are expected to perform well and they are unable to. That can affect their self-esteem, can result in mood swings. So these are some of the causes which should be borne in our mind whenever we see children who have mood swings. What should you do when parents or teachers find that children are becoming extremely moody or they have extremes of emotions? Seeking professional help is one step. But before that, talking to the child, understanding what's happening in their life, reassuring them, reducing their stress is also important. Making sure that child is having good sleep at night and has limited or restricted use of screens or phones is another important factor which can help reduce mood swings. When it is significantly affecting, there are options of treatment in the form of counseling, what we call as cognitive behavioral therapy, and medicines to control mood swings. Mood stabilizers are commonly used in children or adolescents who are finding it difficult to manage their moods and emotions in spite of all the efforts. So identify mood swings. When they are extremes, try seeking help early. That can prevent multiple problems such as depression, suicidal behavior, and dysfunction or school dropouts. So my advice to all the listeners would be to identify mood swings and seek professional help in a timely manner. Thank you.

0: अकेले कैंसर हॉस्पिटल।
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
4: ಬಸವ ಜಯಂತಿ 2026 ಅಂಗವಾಗಿ ವಚನೋತ್ಸವ ಕಾರ್ಯಕ್ರಮ. ಕೆಎಲ್ಇ ವಿಶ್ವವಿದ್ಯಾಲಯದ ಕನ್ನಡ ಬಳಗ ಮತ್ತು ಕೆಎಲ್ಇ ಸಂಗೀತ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಬಸವಣ್ಣನವರ ವಚನಗಳ ಸಮೂಹ ಗಾಯನ ಕಾರ್ಯಕ್ರಮ ವಚನೋತ್ಸವವನ್ನು ಮಂಗಳವಾರ 9 ಜೂನ್ 2026 ಸಂಜೆ 4 ಗಂಟೆಗೆ JNMC ಆವರಣದಲ್ಲಿ ಆಯೋಜಿಸಲಾಗಿದೆ. ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ 500ಕ್ಕೂ ಹೆಚ್ಚು ಸದಸ್ಯರು ನಿರ್ದಿಷ್ಟ ಸಂಗೀತ ಟ್ರ್ಯಾಕ್ನಲ್ಲಿ ಬಸವಣ್ಣನವರ ವಚನಗಳನ್ನು ಸಾಮೂಹಿಕವಾಗಿ ಗಾಯನ ಮಾಡಲಿದ್ದಾರೆ. ಬಸವ ತತ್ವ ಪೀಠ ಚಿಕ್ಕಮಗಳೂರು ಹಾಗೂ ಬಸವ ಕೇಂದ್ರ ಶಿವಮೊಗ್ಗದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಬಸವ ಮರುಳಸಿದ್ಧ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಆಗಮಿಸಿ ಬಸವ ಸಂದೇಶ ನೀಡಲಿದ್ದಾರೆ. ಕೆಎಲ್ಇ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಾಧಿಪತಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವು ಕೆಎಲ್ಇ ವಿಶ್ವವಿದ್ಯಾಲಯದ ಎಲ್ಲಾ ಘಟಕಗಳು ಹಾಗೂ ಸಂಯೋಜಿತ ಆಸ್ಪತ್ರೆಗಳ ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ. ಈ ಸಮೂಹ ಗಾಯನದಲ್ಲಿ ಭಾಗವಹಿಸಲು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಸುನಿತಾ ಪಾಟೀಲ್ 9886103520, ಡಾಕ್ಟರ್ ದುರ್ಗಾ ನಾಡಕರ್ಣಿ 9916467993, ಡಾಕ್ಟರ್ ಅವಿನಾಶ್ ಕವಿ 9538309785. ಈ ವಚನೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸೋಣ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.
3: ಕೇಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಿಕ್ಕೋಡಿ. ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಬಿ ಕೋರ್ಸಸ್ ಅವೈಲೇಬಲ್: ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. ಪಿಜಿ ಕೋರ್ಸಸ್ ಅವೈಲೇಬಲ್: ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ದ ಕಾಲೇಜ್ ಇಸ್ NBA ಅಕ್ರೆಡಿಟೆಡ್ ಅಂಡ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಬೈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಸ್ ಅ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್. ಕರಿಯರ್ ಅಪರ್ಚುನಿಟೀಸ್: 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ವಿತ್ ರಿಕ್ರೂಟ್ಮೆಂಟ್ ಸಪೋರ್ಟ್ ಫ್ರಮ್ ಮೋರ್ ದನ್ 50 ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಟಾಟಾ ಗ್ರೂಪ್ ಅಂಡ್ ವಿಪ್ರೊ. ಸ್ಪೆಷಲ್ ಕೋಚಿಂಗ್ ಇಸ್ ಪ್ರೊವೈಡೆಡ್ ಫಾರ್ UPSC, KPSC ಅಂಡ್ ಗೇಟ್ ಅಲಾಂಗ್ ವಿತ್ ಅಕಾಡೆಮಿಕ್ ವರ್ಕ್ಶಾಪ್ಸ್. ದ ಕ್ಯಾಂಪಸ್ ಆಫರ್ಸ್ 500 Mbps ವೈಫೈ, ಅ ವೆಲ್ ಇಕ್ವಿಪ್ಡ್ ಲೈಬ್ರರಿ ಅಂಡ್ ಡಿಜಿಟಲ್ ಕ್ಲಾಸ್ ರೂಮ್ಸ್. ಸೆಪರೇಟ್ ವೆಲ್ ಫರ್ನಿಶ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಕಾಲೇಜ್ ಬಸ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಆನ್ ಮೋರ್ ದನ್ 10 ಮೇಜರ್ ಸರೌಂಡಿಂಗ್ ರೂಟ್ಸ್. ಅಡ್ಮಿಷನ್ಸ್ ಆರ್ ಕಂಡಕ್ಟೆಡ್ ಆಸ್ ಪರ್ ಗವರ್ಮೆಂಟ್ ಆಫ್ ಕರ್ನಾಟಕ ನಾರ್ಮ್ಸ್, CET ಕೋಡ್ E167. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಲ್ 9483047799 or visit www.klecet.edu.in.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಬಸವ ಜಯಂತಿ 2026 ಅಂಗವಾಗಿ ವಚನೋತ್ಸವ ಕಾರ್ಯಕ್ರಮ. ಕೆಎಲ್ಇ ವಿಶ್ವವಿದ್ಯಾಲಯದ ಕನ್ನಡ ಬಳಗ ಮತ್ತು ಕೆಎಲ್ಇ ಸಂಗೀತ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಬಸವಣ್ಣನವರ ವಚನಗಳ ಸಮೂಹ ಗಾಯನ ಕಾರ್ಯಕ್ರಮ ವಚನೋತ್ಸವವನ್ನು ಮಂಗಳವಾರ 9 ಜೂನ್ 2026 ಸಂಜೆ 4 ಗಂಟೆಗೆ JNMC ಆವರಣದಲ್ಲಿ ಆಯೋಜಿಸಲಾಗಿದೆ. ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ 500 ಹೆಚ್ಚು ಸದಸ್ಯರು ನಿರ್ದಿಷ್ಟ ಸಂಗೀತ ಟ್ರ್ಯಾಕ್ನಲ್ಲಿ ಬಸವಣ್ಣನವರ ವಚನಗಳನ್ನು ಸಾಮೂಹಿಕವಾಗಿ ಗಾಯನ ಮಾಡಲಿದ್ದಾರೆ. ಬಸವ ತತ್ವ ಪೀಠ ಚಿಕ್ಕಮಗಳೂರು ಹಾಗೂ ಬಸವ ಕೇಂದ್ರ ಶಿವಮೊಗ್ಗದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಬಸವ ಮರುಳಸಿದ್ಧ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಆಗಮಿಸಿ ಬಸವ ಸಂದೇಶ ನೀಡಲಿದ್ದಾರೆ. ಕೆಎಲ್ಇ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಾಧಿಪತಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವು ಕೆಎಲ್ಇ ವಿಶ್ವವಿದ್ಯಾಲಯದ ಎಲ್ಲಾ ಘಟಕಗಳು ಹಾಗೂ ಸಂಯೋಜಿತ ಆಸ್ಪತ್ರೆಗಳ ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ. ಈ ಸಮೂಹ ಗಾಯನದಲ್ಲಿ ಭಾಗವಹಿಸಲು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಸುನಿತಾ ಪಾಟೀಲ್ 9886103520, ಡಾಕ್ಟರ್ ದುರ್ಗಾ ನಾಡಕರ್ಣಿ 9916467993, ಡಾಕ್ಟರ್ ಅವಿನಾಶ್ ಕವಿ 9538309785. ಈ ವಚನೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸೋಣ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312

ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.
2: ಬಸವ ಜಯಂತಿ 2026 ಅಂಗವಾಗಿ ವಚನೋತ್ಸವ ಕಾರ್ಯಕ್ರಮ. ಕೆಎಲ್ಇ ವಿಶ್ವವಿದ್ಯಾಲಯದ ಕನ್ನಡ ಬಳಗ ಮತ್ತು ಕೆಎಲ್ಇ ಸಂಗೀತ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಬಸವಣ್ಣನವರ ವಚನಗಳ ಸಮೂಹ ಗಾಯನ ಕಾರ್ಯಕ್ರಮ ವಚನೋತ್ಸವವನ್ನು ಮಂಗಳವಾರ 9 ಜೂನ್ 2026 ಸಂಜೆ 4 ಗಂಟೆಗೆ JNMC ಆವರಣದಲ್ಲಿ ಆಯೋಜಿಸಲಾಗಿದೆ. ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ 500 ಸದಸ್ಯರು ನಿರ್ದಿಷ್ಟ ಸಂಗೀತ ಟ್ರ್ಯಾಕ್ನಲ್ಲಿ ಬಸವಣ್ಣನವರ ವಚನಗಳನ್ನು ಸಾಮೂಹಿಕವಾಗಿ ಗಾಯನ ಮಾಡಲಿದ್ದಾರೆ. ಬಸವ ತತ್ವ ಪೀಠ ಚಿಕ್ಕಮಗಳೂರು ಹಾಗೂ ಬಸವ ಕೇಂದ್ರ ಶಿವಮೊಗ್ಗದ ಪರಮಪೂಜ್ಯ ಡಾ ಶ್ರೀ ಬಸವ ಮರುಳಸಿದ್ಧ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಆಗಮಿಸಿ ಬಸವ ಸಂದೇಶ ನೀಡಲಿದ್ದಾರೆ. ಕೆಎಲ್ಇ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಾಧಿಪತಿ ಪದ್ಮಶ್ರೀ ಡಾ ಪ್ರಭಾಕರ್ ಕೋರೆಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವು ಕೆಎಲ್ಇ ವಿಶ್ವವಿದ್ಯಾಲಯದ ಎಲ್ಲಾ ಘಟಕಗಳು ಹಾಗೂ ಸಂಯೋಜಿತ ಆಸ್ಪತ್ರೆಗಳ ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ. ಈ ಸಮೂಹ ಗಾಯನದಲ್ಲಿ ಭಾಗವಹಿಸಲು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಸುನಿತಾ ಪಾಟೀಲ್ 9886103520, ಡಾಕ್ಟರ್ ದುರ್ಗಾ ನಾಡಕರ್ಣಿ 9916467993, ಡಾಕ್ಟರ್ ಅವಿನಾಶ್ ಕವಿ 9538309785. ಈ ವಚನೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸೋಣ.

0: मेरे कारे कारे नैना
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099
2: inde beti needi KLE cancer hospital belagavi
3: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ ವಿವಿಧ ಕೋರ್ಸ್ಗಳು ಬಿಫಾರ್ಮ್ ಫಾರ್ಮ್ ಡಿ ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ ಕಾಲೇಜಿನ ಪ್ರಮುಖ ವಿಶೇಷತೆಗಳು 100 ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ ವಿಶ್ವದಾದ್ಯಂತ 3,000 ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್ ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ ಔಟ್ಕಮ್ ಬೇಸ್ಡ್ ಎಜುಕೇಶನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್ ಜಾಗತಿಕ ಮಟ್ಟದ ಗ್ರಂಥಾಲಯ ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ ಪ್ರಾಯೋಗಿಕ ತರಬೇತಿ ಸೌಲಭ್ಯ ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831247139 ಮೊಬೈಲ್ ಸಂಖ್ಯೆ 9740639702 ವೆಬ್ಸೈಟ್ www.kleefarm.edu
4: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: KLE Pharmacy College ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
3: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ INDI ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ವಾರ್ತೆಗಳ ವಿವರ. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದು ಭವ್ಯ ಹೆಸರಿನ ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ನವದೆಹಲಿಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಬಹುಮಾದರಿ ಸಂಪರ್ಕ, ಡಿಜಿಟಲ್ ಆಡಳಿತ ಕಾರ್ಯವಿಧಾನಗಳು, ಕಾರ್ಮಿಕರಿಗೆ ಬೆಂಬಲ ನೀಡುವ ಮೂಲಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ವೈಶಿಷ್ಟ್ಯಗಳೊಂದಿಗೆ ಸಮಗ್ರ ಕೈಗಾರಿಕಾ ಪರಿಸರ ವ್ಯವಸ್ಥೆಗಳನ್ನು ರಚಿಸುವ ಗುರಿಯನ್ನು ಈ ಪೋರ್ಟಲ್ ಹೊಂದಿದೆ ಎಂದು ತಿಳಿಸಿದರು. ಹೂಡಿಕೆಗೆ ಸಿದ್ಧವಾಗಿರುವ ಕೈಗಾರಿಕಾ ಮೂಲಸೌಕರ್ಯವನ್ನು ರಚಿಸುವ ಮೂಲಕ ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಈ ಉಪಕ್ರಮವು ಒಂದು ಪರಿವರ್ತನಾ ಸಾಧನವಾಗಿದೆ. ರಾಜ್ಯಗಳಿಗೆ ಪಾರದರ್ಶಕತೆ, ದಕ್ಷತೆ ಮತ್ತು ಭಾಗವಹಿಸುವಿಕೆಯ ಸುಲಭತೆಯನ್ನು ಪೋರ್ಟಲ್ ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಸಂಪುಟವು 33,660 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದಿಸಿರುವ ಭವ್ಯ ಪೋರ್ಟಲ್ ಮುಂದಿನ 6 ವರ್ಷಗಳ ಅವಧಿಯಲ್ಲಿ ಹೂಡಿಕೆಗೆ ಸಿದ್ಧವಾದ ವಿಶ್ವದರ್ಜೆಯ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯ ಪ್ರಮುಖ ಉಪಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ನಡೆದ ದಾಳಿಗಳಿಗೆ ಭಾರತ ತೀವ್ರ ವಿಷಾದ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಉದ್ವಿಗ್ನತೆಯನ್ನು ತಕ್ಷಣವೇ ಕಡಿಮೆ ಮಾಡಲು ಮತ್ತು ನಾಗರಿಕರಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ಎಲ್ಲ ದೇಶಗಳಿಗೆ ಭಾರತ ಕರೆ ನೀಡಿದೆ. ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ ಮರಳಲು ರಾಜತಾಂತ್ರಿಕ ಪರಿಹಾರಕ್ಕಾಗಿ ನಡೆಯುತ್ತಿರುವ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವಂತೆಯೂ ಸಚಿವಾಲಯ ಮನವಿ ಮಾಡಿದೆ. ಇನ್ನೊಂದೆಡೆ, ಕಳೆದ April 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತೀಕಾರದ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಮುಂದುವರೆದಿದ್ದರೂ ದೇಶದಲ್ಲಿ ಕಚ್ಚಾ ತೈಲ, ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲ ಪೂರೈಕೆ ಸ್ಥಿರವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಪ್ರವೀಣ್ ಖನುಜಾ, ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಸಾಕಷ್ಟು ದಾಸ್ತಾನು ಲಭ್ಯವಿದೆ. ನಿರಂತರ ಇಂಧನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಇಂಧನ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಹೇಳಿದರು. ದೇಶೀಯ ಸಂಸ್ಕರಣಾಗಾರಗಳು ಮತ್ತು ಅನಿಲ ಸಂಸ್ಕರಣಾ ಸೌಲಭ್ಯಗಳು ಸುಮಾರು 53,000 ಮೆಟ್ರಿಕ್ ಟನ್ಗಳ ಉತ್ಪಾದನೆಯನ್ನು ದಾಖಲಿಸಿವೆ. ಇದು ಬಿಕ್ಕಟ್ಟಿನ ಪೂರ್ವದ ಮಟ್ಟಕ್ಕಿಂತ ಸುಮಾರು 60% ಹೆಚ್ಚಾಗಿದೆ ಎಂದು ಪ್ರವೀಣ್ ಖನುಜಾ ತಿಳಿಸಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ಮಾತನಾಡಿ, ದೇಶಾದ್ಯಂತ ರಸಗೊಬ್ಬರಗಳ ಒಟ್ಟಾರೆ ದಾಸ್ತಾನು ಸ್ಥಿತಿ ಸ್ಥಿರವಾಗಿದೆ. ಈ ವರ್ಷದ ಮುಂಗಾರು ಋತುವಿಗೆ ರಸಗೊಬ್ಬರಗಳ ಅಗತ್ಯವನ್ನು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು 380,000 ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ಎಂದು ಮರು ಮೌಲ್ಯಮಾಪನ ಮಾಡಿದೆ ಎಂದು ಮಾಹಿತಿ ನೀಡಿದರು. ರೈತರು ಸುಮಾರು 86,00,000 ಮೆಟ್ರಿಕ್ ಟನ್ ರಸಗೊಬ್ಬರಗಳನ್ನು ಖರೀದಿಸಿದ್ದಾರೆ. ಇದು ಒಟ್ಟು ಅಗತ್ಯದ ಶೇಕಡ 23%ಕ್ಕಿಂತ ಹೆಚ್ಚು. ಪ್ರಸ್ತುತ ದೇಶಾದ್ಯಂತ ರಸಗೊಬ್ಬರ ಲಭ್ಯತೆಯಲ್ಲಿ ಯಾವುದೇ ದೊಡ್ಡ ಸವಾಲು ಇಲ್ಲ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು ಐಎನ್ಡಿಐ ಮೈತ್ರಿಕೂಟದ ಸಭೆ ನಡೆಯಿತು. ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಇದರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ, ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಒಮರ್ ಅಬ್ದುಲ್ಲಾ ಮತ್ತು ಎನ್ಸಿಪಿ ಎಸ್ಪಿ ನಾಯಕಿ ಸುಪ್ರಿಯಾ ಸುಳೆ ಸೇರಿದ್ದಾರೆ. ಆದರೆ ಆಮ್ ಆದ್ಮಿ ಪಕ್ಷ ಮತ್ತು ಡಿಎಂಕೆ ಸೇರಿದಂತೆ ಕೆಲವು ವಿರೋಧ ಪಕ್ಷಗಳು ಸಭೆಯಿಂದ ದೂರ ಉಳಿದಿವೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, 25 ರಾಜಕೀಯ ಪಕ್ಷಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಎಂದು ಹೇಳಿದರು. ಐಎನ್ಡಿಐ ಮೈತ್ರಿಕೂಟದ ಎಲ್ಲ ಪಕ್ಷಗಳು ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ಸೇರಲಿವೆ. ಮುಂದಿನ

0: ಕನ್ನಡಕ್ಕೆ ಮುಂದೂಡಲಾಗಿದೆ. ಅರ್ಮೇನಿಯಾದ ಆಡಳಿತಾರೂಢ ಸಿವಿಲ್ ಕಾಂಟ್ರಾಕ್ಟ್ ಪಕ್ಷ ಸಂಸತ್ತಿನ ಚುನಾವಣೆಯಲ್ಲಿ ಜಯಗಳಿಸಿದೆ. ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರ ಪಕ್ಷ ಶೇಕಡಾ 49.8% ಮತಗಳನ್ನು ಗಳಿಸಿ ಪುನಃ ಅಧಿಕಾರದ ಗದ್ದುಗೆಯೇರಿದೆ. ಸ್ಟ್ರಾಂಗ್ ಅರ್ಮೇನಿಯಾ ಅಲಯನ್ಸ್ ಶೇಕಡಾ 23.2% ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆಯಿತು. ಅರ್ಮೇನಿಯಾ ಅಲಯನ್ಸ್ ಶೇಕಡಾ 9.9% ಮತಗಳೊಂದಿಗೆ ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟಿಕೊಂಡಿತು. ಆರ್ಮೇನಿಯನ್ ಸಂಸತ್ತಿನ ಚುನಾವಣೆಯಲ್ಲಿ ಪಕ್ಷದ ವಿಜಯಕ್ಕಾಗಿ ನಿಕೋಲ್ ಪಶಿನ್ಯಾನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಭಾರತ ಮತ್ತು ಆರ್ಮೇನಿಯಾ ನಡುವಿನ ಸ್ನೇಹ ಮತ್ತು ಸಹಕಾರದ ಐತಿಹಾಸಿಕ ಸಂಬಂಧಗಳನ್ನು ಮತ್ತಷ್ಟು ಗಾಢವಾಗಿಸಲು ನಿಕೋಲ್ ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದ 7.8 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 32 ಜನರು ಸಾವನ್ನಪ್ಪಿದ್ದು 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯು ಈ ಭೂಕಂಪ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ. ಭೂಕಂಪದ ಕೇಂದ್ರ ಬಿಂದು ಜನರಲ್ ಸ್ಯಾಂಟೋಸ್ ಸಮೀಪದಲ್ಲಿದೆ ಎಂದು ತಿಳಿಸಿದೆ. ಜನರಲ್ ಸ್ಯಾಂಟೋಸ್ ನಗರದಲ್ಲಿ ಕೆಲವು ಕಟ್ಟಡಗಳು ಕುಸಿದಿದ್ದು ಪ್ರಮುಖ ಮೂಲಸೌಕರ್ಯಗಳು ಭೂಕಂಪದಿಂದ ಹಾನಿಗೊಳಗಾಗಿವೆ. ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳ ನಿವಾಸಿಗಳಿಗೂ ಭೂಕಂಪದ ಅನುಭವ ಆಗಿದೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದೆ. ಇಂಡೋನೇಷ್ಯಾ ಮತ್ತು ದೂರದ ದಕ್ಷಿಣ ಜಪಾನ್ನಲ್ಲೂ ಸಣ್ಣ ಪ್ರಮಾಣದ ಅಲೆಗಳು ದಾಖಲಾಗಿವೆ. ನ್ಯೂ ಚಂಡೀಗಢದಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಭಾರತ ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆಲುವು ಸಾಧಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 8 ವಿಕೆಟ್ಗಳಿಗೆ 564 ರನ್ಗಳಿಗೆ ಡಿಕ್ಲೇರ್ ಮಾಡಿದ ನಂತರ ಮೂರನೇ ದಿನದ ಆಟದಲ್ಲಿ ಭೋಜನ ವಿರಾಮಕ್ಕೂ ಮೊದಲು ಅಫ್ಘಾನಿಸ್ತಾನವನ್ನು 152 ರನ್ಗಳಿಗೆ ಆಲ್ಔಟ್ ಮಾಡಿ ಫಾಲೋ ಆನ್ ಜಾರಿಗೊಳಿಸಿತು. ನಂತರ ಅಫ್ಘಾನಿಸ್ತಾನ ತಂಡ 35.5 ಓವರ್ಗಳಲ್ಲಿ 112 ರನ್ಗಳಿಗೆ ಆಲ್ಔಟ್ ಮಾಡಿತು. ಈ ಮೂಲಕ ಇನ್ನೂ 2 ದಿನ ಬಾಕಿ ಇರುವಾಗಲೇ ಭಾರತಕ್ಕೆ ದಾಖಲೆಯ ಜಯ ಸಾಧಿಸಿತು. ಭಾರತ ಪ್ರಬಲ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ದೃಢವಾದ ಗೆಲುವಿಗೆ ಅಡಿಪಾಯ ಹಾಕಿತು. ಕೆಎಲ್ ರಾಹುಲ್ ಶತಕ ಸಿಡಿಸಿದರೆ ನಾಯಕ ಶುಭ್ಮನ್ ಗಿಲ್ 126 ರನ್ಗಳಿಸಿ ಮುನ್ನಡೆ ಸಾಧಿಸಿದರು. ಸಾಯಿ ಸುದರ್ಶನ್ ಮತ್ತು ರಿಷಭ್ ಪಂತ್ ತಲಾ 81 ರನ್ಗಳ ಕೊಡುಗೆ ನೀಡಿದರು ಮತ್ತು ವಾಷಿಂಗ್ಟನ್ ಸುಂದರ್ 52 ರನ್ಗಳಿಸಿ ಅಜೇಯರಾಗಿ ಉಳಿದರು. ಎಡಗೈ ಸ್ಪಿನ್ನರ್ ಮಾನವ್ ಸುತಾರ್ ಚೊಚ್ಚಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 33 ರನ್ ನೀಡಿ 6 ವಿಕೆಟ್ ಕಬಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ INDI ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: ರ ಅಂಗವಾಗಿ ವಚನೋತ್ಸವ ಕಾರ್ಯಕ್ರಮ. ಕೆಎಲ್ಇ ವಿಶ್ವವಿದ್ಯಾಲಯದ ಕನ್ನಡ ಬಳಗ ಮತ್ತು ಕೆಎಲ್ಇ ಸಂಗೀತ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಬಸವಣ್ಣನವರ ವಚನಗಳ ಸಮೂಹ ಗಾಯನ ಕಾರ್ಯಕ್ರಮ. ವಚನೋತ್ಸವವನ್ನು ಮಂಗಳವಾರ 9 ಜೂನ್ 2026 ಸಂಜೆ 4 ಗಂಟೆಗೆ JNMC ಆವರಣದಲ್ಲಿ ಆಯೋಜಿಸಲಾಗಿದೆ. ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ 500ಕ್ಕೂ ಹೆಚ್ಚು ಸದಸ್ಯರು ನಿರ್ದಿಷ್ಟ ಸಂಗೀತ ಟ್ರ್ಯಾಕ್ನಲ್ಲಿ ಬಸವಣ್ಣನವರ ವಚನಗಳನ್ನು ಸಾಮೂಹಿಕವಾಗಿ ಗಾಯನ ಮಾಡಲಿದ್ದಾರೆ. ಬಸವ ತತ್ವ ಪೀಠ ಚಿಕ್ಕಮಗಳೂರು ಹಾಗೂ ಬಸವ ಕೇಂದ್ರ ಶಿವಮೊಗ್ಗದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಬಸವ ಮರುಳಸಿದ್ಧ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಆಗಮಿಸಿ ಬಸವ ಸಂದೇಶ ನೀಡಲಿದ್ದಾರೆ. ಕೆಎಲ್ಇ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಾಧಿಪತಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವು ಕೆಎಲ್ಇ ವಿಶ್ವವಿದ್ಯಾಲಯದ ಎಲ್ಲಾ ಘಟಕಗಳು ಹಾಗೂ ಸಂಯೋಜಿತ ಆಸ್ಪತ್ರೆಗಳ ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ. ಈ ಸಮೂಹ ಗಾಯನದಲ್ಲಿ ಭಾಗವಹಿಸಲು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಸುನಿತಾ ಪಾಟೀಲ್ 9886103520, ಡಾಕ್ಟರ್ ದುರ್ಗಾ ನಾಡಕರ್ಣಿ 9916467993, ಡಾಕ್ಟರ್ ಅವಿನಾಶ್ ಕವಿ 9538309785. ಈ ವಚನೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸೋಣ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಆರೋಗ್ಯ ದರ್ಶನ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭ ಸಂಸ್ಕಾರ ಅಂದರೇನು, ಗರ್ಭ ಸಂಸ್ಕಾರದ ಪ್ರಾಮುಖ್ಯತೆ ಏನು, ಅದರ ಹಿನ್ನೆಲೆ ಏನು, ಹಾಗೆಯೇ ಗರ್ಭ ಸಂಸ್ಕಾರದಿಂದ ಗರ್ಭಿಣಿ ಮಹಿಳೆಯರಿಗೆ ಆಗುವಂತಹ ಪ್ರಯೋಜನಗಳ ಬಗ್ಗೆ ತಿಳುವಳಿಕೆಯನ್ನು ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಗರ್ಭ ಸಂಸ್ಕಾರದಲ್ಲಿ ಪಿಜಿ ಟ್ರೈನರ್ ಆಗಿರುವಂತಹ ಡಾಕ್ಟರ್ ಪ್ರತಿಭಾ ಗೌಡರ್ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ
0: ಮೇಡಮ್. ಕಾರ್ಯಕ್ರಮದಲ್ಲಿ ಮೊದಲಿಗೆ ಹೇಳಿ, ಗರ್ಭ ಸಂಸ್ಕಾರ ಅಂದರೇನು ಅಂತ?
1: ಓಕೆ, ಗರ್ಭ ಸಂಸ್ಕಾರ ಅಂದರೆ ಗರ್ಭಸ್ಥ ಶಿಶುವಿಗೆ ತಾಯಿಯ ಮುಖಾಂತರ ನೀಡುವಂತಹ ಶಿಕ್ಷಣಕ್ಕೆ ಗರ್ಭ ಸಂಸ್ಕಾರ ಅಂತ ಹೇಳಿ ಕರಿತೇವೆ ರೀ. ನೀವು ಅನ್ಕೋಬಹುದು ಗರ್ಭಸ್ಥ ಶಿಶುವಿಗೆ ಹೆಂಗ್ ನೀಡೋದು, ಗರ್ಭಸ್ಥ ಶಿಶು ಮಾತಾಡ್ತಿದ್ದಾನ, ಕೇಳಿಸ್ಕೊಳ್ತೈತನ? ಎಸ್, ಗರ್ಭಸ್ಥ ಶಿಶು ಕೂಡ ಕೇಳಿಸ್ಕೊಳ್ತದ, ತಾಯಿ ಯಾವ ರೀತಿಯಾಗಿ ನಡ್ಕೊಳ್ತಾಳು, ಅವಳ ಪ್ರತಿಯೊಂದು ವಿಚಾರ ಕೂಡ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇರ್ತದ. ಸೊ ಅದನ್ನ ನಾವೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ.
0: ಮೇಡಮ್, ಈಗ ಮಗು ಹೊಟ್ಟೆಯಲ್ಲಿರುವಾಗ, ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಅದಕ್ಕೊಂದು ಸಂಸ್ಕಾರವನ್ನ ಕೊಡೋದು ಅಂತ ಹೇಳಿದ್ರಿ, ಹಾಗಿದ್ರೆ ಈ ಒಂದು ಗರ್ಭ ಸಂಸ್ಕಾರದ ಪ್ರಾಮುಖ್ಯತೆ ಏನು ಅಂತ?
1: ಹೌದು, ಗರ್ಭ ಸಂಸ್ಕಾರದ ಪ್ರಾಮುಖ್ಯತೆ ಅಂದ್ರೆ ನೋಡ್ರಿ, ಈಗಿನ ಸೊಸೈಟಿಗಂತೂ ಇದು ಅತ್ಯವಶ್ಯಕತೆ ಆಗಿದೆ ಗರ್ಭ ಸಂಸ್ಕಾರ. ನಾವು ಕೆಲವು ಸಾರಿ ಪ್ರೆಗ್ನೆಂಟ್ ಆದಿವು ಅಂತಂದ್ರ ಏನ್ ಮಾಡ್ತೀವಿ, ವರ್ಕಿಂಗ್ ಲೋಡ್. ಈಗ ಎಷ್ಟೋ ಜನ ವರ್ಕಿಂಗ್ ಇರ್ತಾರೆ, ಪ್ರೆಗ್ನೆನ್ಸಿಯನ್ನ ಸಿಂಪಲ್ ಆಗಿ ತಗೊಂಡ್ಬಿಡ್ತಾರೆ, ಅದರ ಬಗ್ಗೆ ನಾವು ಕಾಳಜಿನೂ ಕೂಡ ವಹಿಸೋದಿಲ್ಲ ಹೆಚ್ಚು. ನಾವು ಹಿಂದೆ ನೋಡ್ರಿ, ಅವಿಭಕ್ತ ಕುಟುಂಬಗಳಿದ್ದು ಅಲ್ಲಿ ಪ್ರತಿಯೊಂದು ಅತ್ತೆ ಆಗಿರ್ಲಿ, ಮಾವ ಆಗಿರ್ಲಿ, ಯಾರೋ ಒಬ್ರು ಹಿರಿಯರು ಹೇಳ್ತಿದ್ರು ಈ ರೀತಿಯಾಗಿ ನಡ್ಕೋಬೇಕು, ಇದೇ ರೀತಿ ಆಹಾರ ಸೇವನೆ ಮಾಡಬೇಕು, ಮಲ್ಕೊಳ್ಳ ಪೊಸಿಷನ್ ಸಹಿತ ಅವ್ರು ಹೇಳ್ತಿದ್ರು, ಈ ರೀತಿಯಾಗಿ ಪೊಶ್ಚರ್ದಲ್ಲೇ ಮಲ್ಕೋಬೇಕು, ಈ ರೀತಿಯಾಗಿ ನಡ್ಕೋಬೇಕು, ಎಲ್ಲವನ್ನು ಅವರು ಹೇಳ್ತಿದ್ರು. ಮತ್ತೆ ಅದೇ ರೀತಿಯಾಗಿ ಗರ್ಭಿಣಿ ಸ್ತ್ರೀ ಕೂಡ ಅದನ್ನ ಪಾಲಿಸ್ತಿದ್ಲು. ಖರೆ ಈಗೇನಾಗೈತ್ರಿ, ವಿಭಕ್ತ ಕುಟುಂಬಗಳು. ಸೊ ಇದರಿಂದ ಏನಾಗಕತ್ತೈತಿ, ಈ ಜನರೇಷನ್ ಗ್ಯಾಪ್, ಕಮ್ಯುನಿಕೇಶನ್ ಅನ್ನೋದು ನಮ್ಮಲ್ಲಿ ಲ್ಯಾಕ್ ಆಗಿರೋದ್ರಿಂದ ಏನಾಗ್ತೈತಿ, ಗರ್ಭಿಣಿ ಸ್ತ್ರೀಯರು ತಮಗ್ ತಿಳಿದಂಗ ಏನಾಗ್ತೈತಿ, ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ನೋಡಿ, ಗೂಗಲ್ ಸರ್ಚ್ ಮಾಡಿ, ಯಾವ್ದೋ ಒಂದು ಇದ್ರ ಮುಖಾಂತರ ತಮಗ್ ತಿಳಿದದ್ದನ್ನ ಫಾಲೋ ಮಾಡ್ಕೊಂತ ಹೋಗಾಕತ್ತಾರ. ಇದರಿಂದ ನಾವು ಎಷ್ಟೋ ಅನಾಹುತಗಳನ್ನ ಕಾಣ್ತಾ ಇದೀವಿ. ಯಾಕಪ್ಪ ಅಂದ್ರೆ ಈಗ ನೋಡ್ತಾ ಇದೇವ್ ನೋಡ್ರಿ, ಎಷ್ಟೋ ಜನ 6ನೇ ತಿಂಗಳಿಗೆನ ಡಿಲಿವರಿ ಆಗ್ತಾವ, ಸ್ಟಿಲ್ ಬರ್ತ್ ಅಂತ ಹೇಳಿ ಕರಿತೀವಿ ನಾವು. ಸೊ ಪ್ರೀ ಮ್ಯಾಚುವರ್ ಡಿಲಿವರಿ, ಎಬೋರ್ಷನ್ಸ್, ಇವನ್ನೆಲ್ಲ ಯಾಕೆ ನಾವು ಇದನ್ ಮಾಡ್ತಾ ಇದೀವಿ ಅಂತ, ಈಗಿನ ಇದ್ರೊಳಗೆ ನಾವ್ ಯಾಕೆ ಹೆಚ್ಚಾಗಿದಾವಪ್ಪ ಅಂತಂದ್ರ, ಆ ಗರ್ಭಿಣಿ ಸ್ತ್ರೀಯಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾಳೆ ಅವಳಿಗೆ ಗೊತ್ತಿಲ್ಲದಂಗೆ. ನಾವೀಗ ಅನ್ಕೋತೇವೆ ಸ್ತ್ರೀಯರು ನಾವು ಅತ್ಯಂತ, ನಾವು ಯಾವ್ದಕ್ಕೂ ಕಡಿಮೆ ಇಲ್ಲ, ನಾವು ಹೋರಾಟ ಮಾಡೋಣ, ಸಬಲರು ಅನ್ನೋ ಒಂದು ದಿಶೆಯಲ್ಲಿ ಹೊಂಟಿದ್ರೂ ಕೂಡ ಈ ಒಂದು ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ, ಅದರಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಆರೋಗ್ಯದ ದೃಷ್ಟಿಯಲ್ಲಿ ನಾವು ನಮ್ಮನ್ನ ನಾವು ಕಾಳಜಿ ಮಾಡ್ಕೊಳ್ತಾ ಇಲ್ಲ. ಹೀಗಾಗಿ ನಾವು ಸಮಾಜದಲ್ಲಿ ಈ ರೀತಿಯಾದ ಸಮಸ್ಯೆಗಳನ್ನ ಎದುರಿಸಾಕತ್ತೇವು. ಲೆಸ್ ಆಫ್ ಸೋಷಿಯಲ್ ಇಂಟ್ರಾಕ್ಷನ್ ಆಲ್ಸೋ. ಈ ಗರ್ಭಿಣಿ ಸ್ತ್ರೀಯರು ಏನ್ ಮಾಡ್ತಾರೆ, ವರ್ಕಿಂಗ್ ವುಮೆನ್ಸ್ ತಾವತ್ತು ತಮ್ಮ ಜಾಬ್ ಆಯ್ತು, ಮುಗಿದು ಹೋಯ್ತು, ಆಮೇಲೆ ಮೊಬೈಲು ಟಿವಿ ಇಷ್ಟಕ್ಕ ಅವರು ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ. ಹಿಂಗಾಗಿ ಏನಾಗ್ತೈತಿ, ಗರ್ಭಸ್ಥ ಶಿಶುವಿನ ಮೇಲೆ ಯಾವ ರೀತಿ ಪರಿಣಾಮ ಆಗ್ತೈತಿ ಅನ್ನೋದನ್ನು ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಅದಕ್ಕಾಗಿ ಈಗಿನ ಸಮಾಜಕ್ಕೆ ಇದು ಅತಿ ಅಮೂಲ್ಯವಾಗಿದೆ, ಗರ್ಭ ಸಂಸ್ಕಾರ ಅನ್ನೋದು ಅತ್ಯಂತ ಮುಖ್ಯವಾದ ವಿಷಯ.
0: ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಹಿರಿಯರೆಲ್ಲ, ಗರ್ಭಿಣಿ ಸ್ತ್ರೀ ಯಾವ ರೀತಿ ಇರಬೇಕು, ಹೇಗ್ ನಡ್ಕೋಬೇಕು ಅಂತ ಹೇಳ್ತಾರೆ. ಇವಾಗ ಅವಿಭಕ್ತ ಕುಟುಂಬ ಹೋಗಿ ವಿಭಕ್ತ ಕುಟುಂಬ ಆಗ್ಬಿಟ್ಟಿದೆ. ತಿಳುವಳಿಕೆ ಹೇಳೋದಕ್ಕೂ ಯಾರು ಇರಲ್ಲ, ಅವಳಿಗೆ
1: ತಿಳುವಳಿಕೆ ಹೇಳಿದ್ರು ಕೂಡ ತಿಳಿದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಹೆಣ್ಮಕ್ಳು ಇಲ್ಲ ಈಗ. ಸೊ ಅವರದೇ ಆದ ಒಂದು ಇದನ್ನ ತಾವು ಕ್ರಿಯೇಟ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಬಿಕಾಸ್ ದ ಲ್ಯಾಕ್ ಆಫ್ ಸಮ್ ಜನರಲ್ಲಿ ಏನಾಗ್ತದೆ, ಸಹನ ಶಕ್ತಿ ಕೂಡ ಕಡಿಮೆ ಆಗಿದೆ. ಸ್ತ್ರೀ ಸ್ವಾತಂತ್ರ್ಯ ಅಂತ ಹೇಳಿ ಏನ್ ಕರಿತಾ ಇದಾವಲ್ಲ, ಅತಿ ಹೆಚ್ಚಿನ ಮಟ್ಟದಲ್ಲಿ ಹೋಗ್ಬಿಟ್ಟಿದೆ ಅದು. ನನ್ನನ್ನು ಕೇಳೋರು ಯಾರಿಲ್ಲ ಅನ್ನುವ ಒಂದು ಇದರಲ್ಲಿ ಕೂಡ ನಾವು ಬಂದಿದ್ದೀವಿ.
0: ಮೇಡಮ್, ಯಾಕಾಗಿ ಈ ಒಂದು ಗರ್ಭ ಸಂಸ್ಕಾರ ಅಗತ್ಯವಾಗಿ ಬೇಕು, ಇದರ ಹಿನ್ನೆಲೆ ಏನು ಮೇಡಮ್?
1: ಸಿ, ನಾವು ಇದರಲ್ಲಿ ನೋಡಬಹುದು, ನಾವೊಂದು 2 ಎಕ್ಸಾಂಪಲ್ ಮುಖಾಂತರ ಹೇಳ್ತೇನೆ. ಅಭಿಮನ್ಯು ಸ್ಟೋರಿ ಕೇಳಿರ್ಬಹುದು ಎಲ್ಲರೂ, ಮಹಾಭಾರತದ ಅಭಿಮನ್ಯು. ಶ್ರೀಕೃಷ್ಣ ಕಥೆಯನ್ನು ಹೇಳ್ತಿರ್ತಾನೆ, ಚಕ್ರವ್ಯೂಹವನ್ನ ಭೇದಿಸುವ ಕಥೆಯನ್ನ ತನ್ನ ತಂಗಿ ಸುಭದ್ರೆಗೆ ಹೇಳ್ತಿರ್ತಾನು. ಸೊ ಅವಾಗ ಏನಾಗ್ತತಿ, ತಾನು ಗರ್ಭಿಣಿ ಇರ್ತಾಳು, ತಾಯಿಯವ ಗರ್ಭಿಣಿ ಇರ್ತಾಳು, ಕೇಳ್ತಾ ಕೇಳ್ತಾ ಏನ್ ಮಾಡ್ತಾಳು, ನಿದ್ರೆಗೆ ಜಾರ್ತಾಳು. ಸೊ ಅದು ಇಂಪ್ಯಾಕ್ಟ್ ಈ ತರ ಮಗುವಿನ ಮೇಲೆ ಪರಿಣಾಮ ಬೀರ್ತದಲ್ಲ. ಕಥೆಯನ್ನ ಅರ್ಧಕ್ಕನೇ ಹೇಳಿರ್ತಾನು ಕೃಷ್ಣ, ಏನ್ ಮಾಡ್ತಾನು, ತಂಗಿ ಮಲಗಿದಾಳ ಅಂತ ತಿಳ್ಕೊಂಡು ಅರ್ಧಕ್ಕನ ಕಥೆಯನ್ನು ನಿಲ್ಲಿಸ್ತಾನು. ಹಿಂಗಾಗಿ ಅವಳು ಅರ್ಧಕ್ಕೆ ನಿದ್ದೆಗೆ ಜಾರಿರುವುದರಿಂದ ಏನಾಗ್ತತಿ, ಮಗುನು ಸಹಿತ ಚಕ್ರವ್ಯೂಹವನ್ನ ಹೆಂಗ್ ಭೇದಿಸಬೇಕು ಅನ್ನೋ ಕಥೆಯನ್ನ ಮಾತ್ರ ಕೇಳಿರ್ತೈತಿ, ಅದರಿಂದ ಹೊರಗ್ ಬರ್ತಕ್ಕಂತಹ ಕಥೆಯನ್ನ ಅದು ಕೇಳಿರೋದಿಲ್ಲ, ಸಂಪೂರ್ಣವಾಗಿ ಕೇಳಿರೋದಿಲ್ಲ. ಹಿಂಗಾಗಿ ಏನಾಗ್ತೈತಿ, ಅವ್ ಹುಟ್ಟಿದ ಮೇಲೆ ಎಷ್ಟೋ ಶೂರನಾಗಿದ್ದ, ಧೀರನಾಗಿದ್ದ, ಆದರೂ ಕೂಡ ಚಕ್ರವ್ಯೂಹವನ್ನ ಭೇದಿಸುವ ಕಥೆಯನ್ನ ಅರ್ಧ ಕೇಳುವುದರಿಂದ, ಹಿಂಬರುವುದು ಗೊತ್ತಿರಲ್ದೆ ಇರುವುದರಿಂದ ಅವ ವೀರ ಮರಣವನ್ನ ಅಲ್ಲಿ ಇದನ್ ಮಾಡ್ಕೋಬೇಕಾಗ್ತೈತ್ರಿ. ಸೊ ಇದು ಕಥೆಯಿಂದ ಏನ್ ಗೊತ್ತಾಗ್ತೈತಿ ಅಂದ್ರೆ ಗರ್ಭಸ್ಥ ಶಿಶು ಅದು ತನಗೆ ಕೇಳ್ತೈತಿ. ಮಗು ನಾವೆಲ್ಲ ಅನ್ಕೋತೇವ್ರಿ ಗರ್ಭಸ್ಥ ಶಿಶು ಕೇಳಿಸ್ಕೊಳ್ಳೋದಿಲ್ಲ, ಮಾತಾಡೋದಿಲ್ಲ,
2: ಅದೇನ್ ಮಾಂಸದ ಮುದ್ದೆ,
1: ಅದಕ್ಕೇನ್ ಗೊತ್ತಾಗುತ್ತೆ, ಈ ರೀತಿಯಾಗಿ ನಾವು ಅನ್ಕೋತಿರ್ತೇವೆ. ಇಲ್ಲ, ಈ ಒಂದು ನಮ್ಮ ಉದಾಹರಣೆ ಮುಖಾಂತರ ನಾವು ತಿಳ್ಕೊಬಹುದೇನಪ್ಪ ಅಂದ್ರೆ ಗರ್ಭಸ್ಥ ಶಿಶು ಕೇಳಿಸ್ಕೊಳ್ತೈತಿ. ತಾಯಿಯ ಮುಖಾಂತರ ಏನ್ ನಡೀತಿರ್ತೈತಲ್ಲ, ಹೊರಗಿನ ಜಗತ್ತಿನಲ್ಲಿ ಏನ್ ನಡೀತಿರ್ತೈತಲ್ಲ, ತಾಯಿಯ ಮುಖಾಂತರವಾಗಿ ನಡೆದ ಘಟನೆಗಳು ಕೂಡ ಮಗುವಿನ ಮನಸ್ಸಿನ ಮೇಲೆ ಆಳವಾಗಿ ಪರಿಣಾಮ ಬೀರ್ತಾ ಇರ್ತಾವ. ಯಾಕಂದ್ರ ಅವು ಕೇಳಿಸ್ಕೊಂಡಿದ್ರಿ, 6 ತಿಂಗಳಲ್ಲಿ ಕೇಳಿಸ್ಕೊಂಡಿರ್ತೈತಿ ಗರ್ಭಸ್ಥ ಶಿಶು. ಆನಂತರ ಎಷ್ಟು ವರ್ಷ ಆದ ನಂತರ ಚಕ್ರವ್ಯೂಹನ ಬೇಯಿಸಿದಾವ, ಫಾರ್ ಎಕ್ಸಾಂಪಲ್ 13 ಇಯರ್ಸ್ ಅನ್ಕೋರಿ, ಅಷ್ಟು ಗ್ಯಾಪ್ ನಲ್ಲಿ ಇನ್ನೂ ಅದು ಮೆಮರಿದಲ್ಲಿ ಉಳಿದಿರ್ತೈತಿ. ಅಂದ್ರ ತಾಯಿ ಮಾತನಾಡತಕ್ಕಂತಹ ಮಾತು, ಕೇಳ್ತಕ್ಕಂತಹ ವಿಷಯಗಳು ಗರ್ಭಸ್ಥ ಶಿಶುವಿನ ಮೇಲೆ ಆಳವಾಗಿ ಪರಿಣಾಮವನ್ನ ಬೀರ್ತಾವು ಅಂತ ಹೇಳಿ ನಾವು ಅಭಿಮನ್ಯುವಿನ ಕಥೆ ಮುಖಾಂತರ ತಿಳ್ಕೊಬಹುದು. ಮತ್ತೆ ನೀವು ಇನ್ನೊಂದು ಉದಾಹರಣೆ ಬರ್ತೈತ್ರಿ, ಪ್ರಹ್ಲಾದ, ಭಕ್ತ ಪ್ರಹ್ಲಾದ. ಪ್ರಹ್ಲಾದ ಅನ್ನೋನು ಹಿರಣ್ಯಕಶಪುನ ಮಗಾರಿ. ಹಿರಣ್ಯಕಶಪು ಅನ್ನೋ ಒಬ್ಬ ರಾಕ್ಷಸ, ರಾಕ್ಷಸನ ಮಗ, ರಾಕ್ಷಸ ಆಗ್ಬೇಕಾಗಿತ್ತಲ್ರಿ, ಭಕ್ತ ಯಾಕನಾದ, ಕ್ವಶನ್ ಅರೈಸ್ ಆಗ್ತದ. ಯಾಕಪ್ಪ ಅಂತಂದ್ರ ಖಯಾದು, ಪ್ರಹ್ಲಾದನ ತಾಯಿಯನ್ನು ಖಯಾದು ಏನ್ ಮಾಡ್ತಾಳು, ನಾರದ ಮುನಿಗಳು, ಖಯಾದು ತಾನು ಪ್ರೆಗ್ನೆಂಟ್ ಇದ್ದಾಗ ನಾರದ ಮುನಿಗಳು ಇವರಿಗೆ ಏನ್ ಮಾಡ್ತಾಳು, ಏನ್ ಮಾಡ್ತಾರಪ್ಪ ಅಂದ್ರ ಇವಳನ್ನ ಸಪರೇಟ್ ಆಗಿ ಒಂದು ಉತ್ತಮವಾದ ಸಂಸ್ಕಾರವನ್ನ ಕೊಡ್ತಾರೆ. ಸಂಸ್ಕಾರ ಅಂದ್ರೆ ಏನು, ಅವಳಿಗೆ ಮಾಸಾನುಮಾಸಿಕ ಆಹಾರ ವಿಹಾರಗಳನ್ನ ಸರಿಯಾಗಿ ಉಪಚಾರ ಮಾಡುವುದಾಗಿರ್ಲಿ, ಆನಂತರ ಉತ್ತಮವಾದ ಸಂಗೀತ, ಆನಂತರ ಮಂತ್ರ ಪಠನಗಳು, ಯೋಗಾಸನ, ಇವನ್ನೆಲ್ಲ ಹೇಳುವುದರ ಮುಖಾಂತರ ಏನಾಯ್ತು, ದೇರ್ ಇಸ್ ದ ಪಾಸಿಟಿವ್ ಎನ್ವೈರ್ಮೆಂಟ್, ಅವಳಿಗೆ ಏನಾಯ್ತು, ಒಂದು ಉತ್ತಮವಾದ ಸಕಾರಾತ್ಮಕ ಒಂದು ಪರಿಸರ ಸಿಕ್ತಕ್ಕಿಗೆ. ಹಿಂಗಾಗಿ ಗರ್ಭಸ್ಥ ಶಿಶು ಏನ್ ಮಾಡ್ತಪ್ಪ ಅಂತ ಹುಟ್ಟತಾ ನಾರಾಯಣ ನಾರಾಯಣ ಅನ್ಕೊಂತನ ಹುಟ್ಟಿದ್ರಿ. ಇದು ಕೂಡ ಒಂದು ಎಕ್ಸಾಂಪಲ್. ಸೊ ಈ ತರ ಸಾಕಷ್ಟು ಎಕ್ಸಾಂಪಲ್ ಅದಾವ್ರಿ. ಶಿವಾಜಿ ಮಹಾರಾಜರ ಉದಾಹರಣೆಯನ್ನು ತಗೋರಿ. ಶಿವಾಜಿ ಮಹಾರಾಜರು ಕೂಡ ತಾಯಿ ಜೀಜಾಮಾತೆಯವರು ತಾವು ಗರ್ಭಾವಸ್ಥೆಯಲ್ಲಿದ್ದಾಗ ನಮ್ಮಲ್ಲಿ ಪಿಕ್ಚರ್ ಬೇರೆನೇ ಇತ್ತು. ಅವಾಗ ಹಿಂದುತ್ವ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು, ಈ ರೀತಿಯಾಗಿ ಆ ಒಂದು ತಾಯಿಯಲ್ಲಿ ಕೂಡ ಆ ಒಂದು ಸಂಕಲ್ಪ ಇತ್ತು. ಆ ತಾಯಿಯ ಸಂಕಲ್ಪದ ಪರಿಣಾಮವಾಗಿ ಏನ್ ಮಾಡಿದ್ರು, ಶಿವಾಜಿ ಮಹಾರಾಜರ ಹೆಸರು ಇವತ್ತು ಕೂಡ ಅಜರಾಮರವಾಗಿತ್ತು. ಯಾಕಂದ್ರೆ ಹಿಂದುತ್ವ ರಾಷ್ಟ್ರ ನಿರ್ಮಾಣದಲ್ಲಿ ಶಿವಾಜಿಯವರ ಒಂದು ಕಾರ್ಯ ಏನೈತ್ಲ ಬಹಳ ಮಹತ್ತರವಾಗಿತ್ತು. ತಾಯಿ ಮಾಡ್ತಕ್ಕಂತ ಸಂಕಲ್ಪಗಳು ಕೂಡ ತುಂಬಾ ಮುಖ್ಯವಾಗಿರ್ತಾವ ಗರ್ಭಿಣಿ ಇದ್ದಾಗ. ಈ ಇನ್ನೂ ಸಾಕಷ್ಟು ಉದಾಹರಣೆಗಳದಾವ್ರಿ, ಇವಷ್ಟೇ ಇಲ್ಲ, ನಾವು ಇನ್ನು ಹುಡುಕಾಡಿದ್ರೆ ಸಾಕಷ್ಟು ಉದಾಹರಣೆಗಳದಾವು. ಸೊ ನೋಡೋಣ ನೆಕ್ಸ್ಟ್.
2: ಮೇಡಮ್, ಈಗ ತಾವ್ ಹೇಳ್ತಾ ಇದ್ರಿ ಒಬ್ಬ ರಾಕ್ಷಸನ ಮಗ, ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ. ಈಗ ನಮಗ್ ನಾವ್ ಹೇಳ್ತಾ ಇರ್ತೀವಿ, ಇವಾಗ ನಮ್ಗೆ ಹೆರಿಡಿಟ್ರಿಯಿಂದ ನಮ್ಗೆ ಅಪ್ಪನ ಗುಣಗಳೆಲ್ಲ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ನಿಮ್ಮ ಮಾತನ್ನ ಕೇಳ್ತಾ ಇರ್ಬೇಕಾದ್ರೆ ಒಬ್ಬ ಗರ್ಭಿಣಿ ಸ್ತ್ರೀ ಯಾವ ರೀತಿ ಯೋಚನೆ ಮಾಡ್ತಾಳೋ, ಯಾವ ರೀತಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾಳೋ, ಅವಳು ಒಳ್ಳೆಯದನ್ನೇ ಪಡಿತಾಳೆ ಅನ್ನೋದಕ್ಕೆ ನೀವು ಇವಾಗ ಹೇಳ್ತಾ
1: ಇದ್ದೀರಿ.
2: ಮೇಡಮ್, ಈಗ ಗರ್ಭ ಸಂಸ್ಕಾರ ಮಾಡೋದ್ರಿಂದ ತಾಯಿಯ ಮೇಲೆ ಆಗುವಂತಹ ಪರಿಣಾಮಗಳೇನು ಅಂತ.
1: ಗರ್ಭ ಸಂಸ್ಕಾರವನ್ನು ಅವಳು ಮೊದಲಿಂದನೂ ಫಾಲೋ ಮಾಡಿದ್ಲು. ಅಂದ್ರೆ ಗರ್ಭ ಸಂಸ್ಕಾರ ಎಲ್ಲಿಂದ ಸ್ಟಾರ್ಟ್ ಆಗ್ತೈತ್ರಿ ಅಂತಂದ್ರೆ 2ನೇ ತಿಂಗಳು, ತಾಯಿ ಗರ್ಭವತಿ ಆದ ನಂತರ 2ನೇ ತಿಂಗಳಿಂದ ಹಿಡಿದು 9 ತಿಂಗಳವರೆಗೆ ಮಾಡುವಂತಹ ಒಂದು ಸಂಸ್ಕಾರ. ಇದಕ್ಕೆ ಏನಂತ ಕರಿತೀವಿ, ಗರ್ಭ ಸಂಸ್ಕಾರ ಅಂತ ಹೇಳಿ ಕರಿತೀವಿ. ಇದರಿಂದ ತಾಯಿಗೆ ಆಗ್ತಕ್ಕಂತ ಲಾಭಗಳು ನೋಡ್ರಿ, ಪ್ರಥಮ ಟ್ರೈಮಿಸ್ಟರ್ ಮೊದಲ 3 ತಿಂಗಳಲ್ಲಿ ಅವಳ ದೈಹಿಕ ಸ್ಥಿತಿಯನ್ನು ಬೇರೆ ಇರ್ತೈತಿ, ಮಾನಸಿಕ ಸ್ಥಿತಿಯನ್ನು ಬೇರೆ ಇರ್ತೈತಿ. ಹಂಗೆ 2ನೇ ತಿಂಗಳು 3ನೇ ತಿಂಗಳು ದೈಹಿಕವಾಗಿ ಮಾನಸಿಕವಾಗಿ ಅವಳು ಬೇರೆ ಬೇರೆ ಇವುಗಳನ್ನ ಫೇಸ್ ಮಾಡ್ತಕ್ಕಂತಹ ಒಂದು ಇದನ್ನ ನೋಡ್ತೀವಿ. 2-3ನೇ ತಿಂಗಳಿನಲ್ಲಿ ಕಾಲು ಬಾವು ಬರೋದು, BP, ಶುಗರ್ ಈ ತರದ ಸಮಸ್ಯೆಗಳನ್ನು, ಕಾಯಿಲೆಗಳನ್ನು ನಾವು ಎಲ್ಲ ಪ್ರೆಗ್ನೆಂಟ್ ಏಡೀಸ್ ನಲ್ಲಿ ಹೆಚ್ಚಾನೆಚ್ಚು ನೋಡ್ತೀವಿ. ಆದ್ರೆ ಇವುಗಳನ್ನು ಗರ್ಭ ಸಂಸ್ಕಾರವನ್ನು ಅವಳು ಮೊದಲಿಂದನೇ ಫಾಲೋ ಮಾಡ್ಕೊಂತ ಬಂದಿದ್ಲು ಅಂದ್ರೆ ದೇರ್ ಆರ್ ದ ಲೆಸ್ ಚಾನ್ಸಸ್ ಆಫ್ ಸ್ಟಿಲ್ ಬರ್ತ್, ಅಥವಾ ಅಂದ್ರೆ ನಾವೇನ್ ಕರಿತೀವಿ, ಅವಧಿ ಪೂರ್ವ ಪ್ರಸವ, ಅಥವಾ ಮಗು ಹೊಟ್ಟೆಯಲ್ಲಿ ಗರ್ಭದಲ್ಲಿ ಕೆಲವು ಸಾರಿ ಮಗು ಏನಾಗ್ತತ್ರಿ, ಮರಣ ಹೊಂದುವುದು, ಇವುಗಳನ್ನು ಕೂಡ ನಾವು ಗರ್ಭ ಸಂಸ್ಕಾರದಿಂದ ತಡೆಗಟ್ಟಬಹುದು. ಆನಂತರ ಗರ್ಭ ಸಂಸ್ಕಾರದಿಂದ ಏನಾಗ್ತೈತಪ್ಪ ತಾಯಿಯ ಮೇಲೆ, ಅವಳು ದೈಹಿಕವಾಗಿ ಮಾನಸಿಕವಾಗಿ ಸ್ವಸ್ಥಳಾಗ್ತಾಳು, ಮತ್ತು ಅವಳಲ್ಲಿ ಆತ್ಮಸ್ಥೈರ್ಯ ವೃದ್ಧಿ ಆಗ್ತದ. ಇದರಿಂದ ಅದೇ ರೀತಿಯಾಗಿ ಅವಳಲ್ಲಿ ರೋಗ ನಿರೋಧಕ ಶಕ್ತಿ ಅಂದ್ರೆ ಏನಪ್ಪ ಅಂದ್ರ, ಯಾಕೆ ನಮಗ್ ರೋಗಗಳು ಬರ್ತಾವು, ಲ್ಯಾಕ್ ಆಫ್ ಇಮ್ಯುನಿಟಿದಿಂದ. ನಮ್ಮಲ್ಲಿ ಒಂದು ರೋಗದ ವಿರುದ್ಧ ಹೋರಾಡುವಂತಹ ಶಕ್ತಿ ನಮ್ಮಲ್ಲಿ ಇಲ್ಲದೆ ಇದ್ರ ನಮ್ಮಲ್ಲಿ ರೋಗಗಳು ಬರ್ತಾವ್ರಿ. ಅವಳಿಗೆ ಒಂದು ಮಾನಸಿಕವಾಗಿ ದೈಹಿಕವಾಗಿ ಅವಳಲ್ಲಿ ಸ್ಥೈರ್ಯವನ್ನು ತುಂಬುವಂತಹ ಶಕ್ತಿ ಗರ್ಭ ಸಂಸ್ಕಾರ ಮಾಡ್ತತಿ. ಆನಂತರ ನಾ ಹೇಳಿದ ಹಾಗೆ ಇಮ್ಯುನಿಟಿಯನ್ನ ಇನ್ಕ್ರೀಸ್ ಮಾಡ್ತದ. ಅಂಡ್ ಅವಳನ್ನ ಹೆಚ್ಚು ಈಗ CPD ಅಂತ ಹೇಳ್ತೀವ್ರಿ, ಗರ್ಭಾವಸ್ಥೆಯಲ್ಲಿ ಡ್ಯೂರಿಂಗ್ ಡಿಲಿವರಿ ಪ್ರೆಗ್ನೆಂಟ್ ಲೇಡೀಸ್ ಹೆಚ್ಚಾನೆಚ್ಚು ಪ್ರೆಗ್ನೆಂಟ್ ಲೇಡೀಸ್ ಅನ್ನ ಶ್ರೋಣಿ ಅಂತ ಕರಿತೀವಿ
2: ಹೇಳ್ತೀವಲ್ಲ ಆ ಪ್ಯಾಸೇಜ್ ಏನಾಗಿರ್ತದ, ಕಾಂಟ್ರಾಕ್ಟೆಡ್ ಇರ್ತದೆ ಕೆಲವೊಂದಿಷ್ಟು ಮಹಿಳೆಯರಲ್ಲಿ. ಆ ಕಾಂಟ್ರಾಕ್ಟೆಡ್ ಪೆಲ್ವಿಸ್ಸಿಗೆ ನಾವು ಸರಿಯಾಗಿ ವ್ಯಾಯಾಮಗಳನ್ನು ಕೊಟ್ಟಿದ್ದೀವಿ ಅಂತಂದ್ರೆ ದೇರ್ ಈಸ್ ಅ ಮೋರ್ ಚಾನ್ಸಸ್ ಆಫ್ ನಾರ್ಮಲ್ ಡಿಲಿವರಿ. ಈ ಗರ್ಭ ಸಂಸ್ಕಾರವನ್ನು ಮಾಡೋದ್ರಿಂದ ದೇರ್ ಆರ್ ಮೋರ್ ಚಾನ್ಸಸ್ ಆಫ್ ನಾರ್ಮಲ್ ಡಿಲಿವರಿ. ಸೊ ಆಫ್ಟರ್ ಡಿಲಿವರಿ ಆಲ್ಸೋ ಸಮ್ ಪೇಷಂಟ್ ಫೇಸಸ್ ಸೈಕೋಸಿಸ್, ಮನೋಖಿನ್ನತೆ ಅಂತ ಹೇಳಿ ಏನ್ ಕರಿತೀವಲ್ಲ, ಅದು ಕೂಡ ಗರ್ಭ ಸಂಸ್ಕಾರದಿಂದ ಆಗದೇ ಇರುವುದನ್ನ ತಡೆಗಟ್ಟಬಹುದು. ಮನೋಖಿನ್ನತೆಯನ್ನು ಕೂಡ ನಾವು ಗರ್ಭ ಸಂಸ್ಕಾರದಿಂದ ತಡೆಗಟ್ಟಬಹುದು. ಪ್ರಾಪರ್ ಆಗಿ ಅವರು ಆಹಾರ ವಿಹಾರ, ಮಾಸಾನುಮಾಸಿಕ ಆಹಾರ ವಿಹಾರ, ಆನಂತರ ಯೋಗಾಸನಗಳ ಪ್ರಾಕ್ಟೀಸ್, ಧ್ಯಾನ, ಪ್ರಾಣಾಯಾಮ ಇವುಗಳನ್ನ ಅವರು ಸರಿಯಾಗಿ ಫಾಲೋ ಮಾಡ್ಕೊಂತ ಬಂದಿದ್ರು ಅಂತಂದ್ರೆ ಈ ತರದ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡೋದು ಬಹಳಷ್ಟು ಕಡಿಮೆ ಆಗ್ತೈತಿ ಅಂತ ಹೇಳಿ ನಾ ಹೇಳ್ತೇನೆ.
3: ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM ಕಾರ್ಯಕ್ರಮವಿದು ಆರೋಗ್ಯ ದರ್ಶನ. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಗರ್ಭ ಸಂಸ್ಕಾರದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಪ್ರತಿಭಾ ಗೌಡರ್ ಅವರು. ಮೇಡಮ್, ತಾವು ಹೇಳ್ತಾ ಇದ್ರಿ ತಾಯಿಗೆ ಈ ಒಂದು ಗರ್ಭ ಸಂಸ್ಕಾರದಿಂದ ಸಾಕಷ್ಟು ಪ್ರಯೋಜನಗಳಾಗುತ್ತೆ ಅಂತ ಹೇಳಿದ್ರಿ, ಇನ್ನು ಮಗುವಿನ ಮೇಲೆ ಯಾವೆಲ್ಲ ಪರಿಣಾಮಗಳು ಆಗುತ್ತೆ ಅಂತ ಈಗಾಗಲೇ ತಾವು ಹೇಳಿದ್ರಿ, ಪ್ರಹ್ಲಾದನ ಕಥೆಯನ್ನ ಹೇಳಿದ್ರಿ, ಹಾಗೇನೆ ಅಭಿಮನ್ಯುವಿನ ಕಥೆಯನ್ನ ಹೇಳಿದ್ರಿ, ಮತ್ತೆ ಬೇರೆ ಯಾವೆಲ್ಲ ರೀತಿಯ ಪರಿಣಾಮಗಳು ಮಗುವಿನ ಮೇಲೆ ಆಗುತ್ತೆ ಅಂತ.
2: ಈಗ ತಾಯಿಯ ಮೇಲೆ ಯಾವ ರೀತಿಯಾಗಿ ಸಕಾರಾತ್ಮಕ ಪರಿಣಾಮಗಳಾಗ್ತಾವಲ್ಲ, ದೈಹಿಕ ಮಾನಸಿಕ ಸ್ವಸ್ಥತೆ ಅನ್ನೋದನ್ನ, ತಾಯಿ ಯಾವಾಗ ದೈಹಿಕವಾಗಿ ಮಾನಸಿಕವಾಗಿ ಸ್ಟೇಬಲ್ ಇರ್ತಾಳಲ್ರಿ, ಅವಾಗ ಮಾತ್ರ ಮಗು ಉತ್ತಮವಾಗಿ ಆರೋಗ್ಯಯುತವಾಗಿ ಬೆಳೆಯಲಿಕ್ಕೆ ಸಾಧ್ಯದ. ಸೊ ತಾಯಿಯ ಮುಖಾಂತರ ಕೊಡುವಂತ ಶಿಕ್ಷಣಕ್ಕೆ ಗರ್ಭ ಸಂಸ್ಕಾರ ಅಂತ ಹೇಳಿ ನಾನು ಕರೆದೆ ಯಾವಾಗಲೇ. ಸೊ ತಾಯಿ ತಿನ್ನುವಂತ ಆಹಾರ ಹಿಡ್ಕೊಂಡು ತಾ ಮಾಡ್ತಕ್ಕಂತ ವಿಚಾರಗಳು ಸರಿಯಾಗಿ ಇದ್ದುಪ ಅಂತಂದ್ರೆ ಮಗು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಸ್ವಸ್ಥತೆಯನ್ನ ಕಂಡುಕೊಳ್ತೈತಿ, ಬಲಿಷ್ಠವಾಗಿ ಆರೋಗ್ಯಯುತವಾಗಿ ಆಗ್ತದ. ಅದೇ ರೀತಿಯಾಗಿ ಮಗುವಿನ ಮೆದುಳಿನ ಬೆಳವಣಿಗೆ ಉತ್ತಮವಾಗಿ ಆಗ್ಲಿಕ್ಕೆ ಗರ್ಭ ಸಂಸ್ಕಾರ ಸಹಾಯ ಮಾಡ್ತತಿ. ಆನಂತರ ಮಗುವಿನಲ್ಲಿಯೂ ಕೂಡ ಇಮ್ಯುನಿಟಿ ಪವರ್ ಡೆವಲಪ್ಮೆಂಟ್ ಆಗ್ತತಿ, ಇದರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಮಗುವಿನಲ್ಲಿ ನಾವು ಕಂಡ್ಕೋಬಹುದು. ಅದೇ ರೀತಿಯಾಗಿ ಮಗು ಉತ್ತಮ ಸಂಸ್ಕಾರವಂತ ಮಗು ಆಗ್ಲಿಕ್ಕೆ, ಸಮಾಜಕ್ಕೆ ಒಂದು ಉತ್ತಮ ಸಂಸ್ಕಾರವಂತ ಮಗು ಆಗ್ಲಿಕ್ಕೆ ಗರ್ಭ ಸಂಸ್ಕಾರ ತುಂಬಾ ಸಹಾಯ ಮಾಡ್ತತಿ ಅಂತ ಹೇಳ್ತೇನೆ.
3: ಡಾಕ್ಟರ್, ನೀವಿವಾಗ ಒಬ್ಬ ಗರ್ಭ ಸಂಸ್ಕಾರದ ಟ್ರೈನರ್ ಆಗಿ ಒಬ್ಬ ಗರ್ಭಿಣಿ ಮಹಿಳೆಗೆ ಏನೆಲ್ಲ ತಿಳುವಳಿಕೆಯನ್ನ ನೀಡ್ತಾ ಹೋಗ್ತೀರಾ ಈ ಒಂದು ಗರ್ಭ ಸಂಸ್ಕಾರದ ಬಗ್ಗೆ?
2: ಗರ್ಭ ಸಂಸ್ಕಾರದಲ್ಲಿ ಏನೆಲ್ಲ ಬರ್ತಾವಪ್ಪ ಅಂತಂದ್ರೆ, ನಾವು ಗರ್ಭ ಸಂಸ್ಕಾರದಲ್ಲಿ ಮಾಸಾನುಮಾಸಿಕ ಆಹಾರ ವಿಹಾರದ ಬಗ್ಗೆ ತಿಳುವಳಿಕೆಯನ್ನ ನೀಡಿಕೊಡ್ತೇವ್ರಿ. ನಾಗ್ಲೇ ಹೇಳಿದಂಗೆ ಬೇರೆ ಬೇರೆ, ಪ್ರಥಮ 3 ತಿಂಗಳು ಆಹಾರದ ಬೇರೆ ಇರ್ತದ, ದ್ವಿತೀಯ 3 ತಿಂಗಳು, ತೃತೀಯ 3 ತಿಂಗಳಲ್ಲಿ ಆಹಾರದ ನಿಯಮಗಳೇ ಬೇರೆ ಇರ್ತಾವ, ವಿಹಾರಗಳು ಸಹಿತ. ಸೊ ನಾ ಹೇಳಿದೆ ಮಲಗುವಂತಹ ಪೋಶ್ಚರ್ಗಳು ಕೂಡ ಗರ್ಭಿಣಿ ಸ್ತ್ರೀಯ ಮೇಲೆ ಬೇರೆ ಬೇರೆ ಪರಿಣಾಮಗಳನ್ನ ಬೀರ್ತಾ ಇರ್ತವೆ. ಸೊ ಅದಕ್ಕಾಗಿ ಒಂದು ಮಾಸಾನುಮಾಸಿಕ ಆಹಾರದ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನ ನೀಡ್ತೀವಿ. ಎರಡನೇದು ಬಂದ್ಬಿಟ್ಟು ಯೋಗ, ಧ್ಯಾನ, ಪ್ರಾಣಾಯಾಮ, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಈ ತರದ ಒಂದು ಧ್ಯಾನ ಪ್ರಾಣಾಯಾಮಗಳನ್ನು ಹೇಳ್ಕೊಡ್ತೇವೆ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯೂಸಿಕ್ ಥೆರಪಿ, ಸಂಗೀತ ಶ್ರವಣ ಕೇಳುವುದರಿಂದ ತಾಯಿಗೂ ಕೂಡ ಈಗ ಹೆಂಗಾಗ್ತೈತಿ, ಸಿಂಪಲ್ ಒಂದು ಸಂಗೀತವನ್ನು ಕೇಳುವುದರಿಂದ ನಮಗೂ ಕೂಡ ಎಷ್ಟು ರಿಲ್ಯಾಕ್ಸ್ ಅನಿಸ್ತದ. ಅದೇ ರೀತಿ ಪ್ರೆಗ್ನೆಂಟ್ ಲೇಡೀಸ್, ಶಿ ಅಂಡರ್ಗೋಸ್ ದ ಮೆನಿ ಹಾರ್ಮೋನಲ್ ಚೇಂಜಸ್, ಶಿ ನೀಡ್ ಸಮ್ ಮ್ಯೂಸಿಕ್ ಥೆರಪಿ, ರಿಲ್ಯಾಕ್ಸಿಂಗ್ ಟೆಕ್ನಿಕ್ಸ್. ಸೊ ಅದು ಇನ್ಸ್ಟ್ರೂಮೆಂಟಲ್ ಪ್ಲೇ ಆಗಿರಬಹುದು, ಅವುಗಳನ್ನ ಕೇಳ್ತಾ ಹೋಗೋದ್ರಿಂದ ಏನಾಗ್ತೈತಿ, ಅವಳಲ್ಲಿ ಆ ಹಾರ್ಮೋನಲ್ ಲೆವೆಲ್ ಏನ್ ಇಂಬ್ಯಾಲೆನ್ಸ್ಡ್ ಹಾರ್ಮೋನಲ್ ಲೆವೆಲ್ ಇರ್ತದಲ್ಲ, ಅದು ಬ್ಯಾಲೆನ್ಸ್ಡ್ಗೆ ಬರುವಂತಹ ಚಾನ್ಸಸ್ ಬಹಳ ಇರ್ತಾವ. ನೆಕ್ಸ್ಟ್ ಮಂತ್ರ ಥೆರಪಿ, ಮಂತ್ರಗಳ ಮುಖಾಂತರ, ಮಂತ್ರಗಳ ಅನ್ನೋದ್ರಿಂದ ನಮ್ಮಲ್ಲಿ ಏನಾಗ್ತದಪ್ಪ ಅಂತಂದ್ರೆ ನಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗ್ತದ, ಧೈರ್ಯ ಹೆಚ್ಚಾಗ್ತದ. ಅಂಡ್ ಮಂತ್ರ ಆಲ್ಸೋ ಹೆಲ್ಪ್ಸ್ ಇನ್ ದ ಸಮ್ ಪೀಪಲ್ ಹ್ಯಾವ್ ಸ್ಲೀಪ್ ಡಿಸ್ಟರ್ಬನ್ಸ್, ಸ್ಲೀಪ್ ಡಿಸ್ಟರ್ಬನ್ಸ್, ಆನಂತರ ಸಮ್ ಸುಮ್ಮನೆ ನೆಗೆಟಿವ್ ಥಾಟ್ಸ್, ಈ ತರ ಎಲ್ಲ ವಿಚಾರಗಳು ಬರ್ತಿರ್ತಾವು ಸಾಮಾನ್ಯವಾಗಿ ಕೆಲವು ಪ್ರೆಗ್ನೆಂಟ್ ಲೇಡೀಸ್ ಈ ತರ ಇವನ್ನ ಫೇಸ್ ಮಾಡ್ತಿರ್ತಾರು. ಸೊ ಅಂತವ್ರಿಗೆಲ್ಲ ಮಂತ್ರ ಥೆರಪಿ, ಮ್ಯೂಸಿಕ್ ಥೆರಪಿ, ದೇ ಹೆಲ್ಪ್ಸ್ ಲಾಟ್. ಅಂಡ್ ಅಲಾಂಗ್ ವಿತ್ ದಟ್ ಸಮ್ ಕ್ರಿಯೇಟಿವ್ ಆಕ್ಟಿವಿಟೀಸ್ ಅಂತ ಕರಿತೀವ್ರಿ, ಪೇಂಟಿಂಗ್ ಇರಬಹುದು, ಆನಂತರ ಹೆಣಿಯೋದಿರಬಹುದು, ಈ ತರದ ಸ್ಮಾಲ್ ಮೈನರ್ ಆಕ್ಟಿವಿಟೀಸ್. ಅದರಿಂದ ಏನಾಗ್ತತಿ, ಸಣ್ಣ ಮಸಲ್ಸ್ ಗೆಲ್ಲ ಎಕ್ಸಸೈಸಸ್ ಸಿಗೋದ್ರಿಂದ ಕ್ರಿಯೇಟಿವಿಟಿ ಮಗುವಿನಲ್ಲಿಯೂ ಕೂಡ ಕ್ರಿಯೇಟಿವಿಟಿ ಹೆಚ್ಚಾಗ್ತದ ಇದರಿಂದ. ಆನಂತರ ಕೆಲವು ಅಗ್ನಿಹೋತ್ರ, ಈ ತರದ ಬೇರೆ ಬೇರೆ ಥೆರಪಿಗಳು ಬರ್ತಾವು, ಅವುಗಳನ್ನ ನಾವು ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲ್ಲಿ ಬರ್ತಕ್ಕಂತ ನೆಗೆಟಿವ್ ಎನರ್ಜಿಯನ್ನು ಕೂಡ ನಾವು ತಡೆಗಟ್ಟಬಹುದು ಇದರಿಂದ. ಅಂಡ್ ಅಗ್ನಿಹೋತ್ರ ಅನ್ನೋದೇ, ಅದರಿಂದ ನಮ್ದು ಏರ್ ಕೂಡ ನಾವು ಎಲ್ಲಿ ವಾಸಿಸ್ತಿರ್ತೇವಲ್ಲ ಆ ಏರು ಕೂಡ ಶುದ್ಧ ಆಗ್ತೈತಿ ಅನ್ನೋದೊಂದು ಥೇರಿ ಅದ ರೀ.
3: ಮೇಡಮ್, ಈಗ ಗರ್ಭ ಸಂಸ್ಕಾರದ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ, ತಾಯಿಗೆ ಆಗುವಂತಹ ಪ್ರಯೋಜನಗಳ ಬಗ್ಗೆ, ಹಾಗೇನೆ ಮಗುವಿಗೆ ಆಗುವಂತಹ ಪ್ರಯೋಜನಗಳ ಬಗ್ಗೆ ಎಲ್ಲ ಹೇಳಿದ್ರಿ. ಹಾಗಿದ್ರೆ ಈ ಗರ್ಭ ಸಂಸ್ಕಾರ ಅನ್ನುವಂಥದ್ದು ಎಷ್ಟು ವೈಜ್ಞಾನಿಕವಾಗಿದೆ ಅಂತ?
2: ಗರ್ಭ ಸಂಸ್ಕಾರ, ದೇರ್ ಇಸ್ ಅ ಸೈನ್ಸ್ ಬಿಹೈಂಡ್ ಗರ್ಭ ಸಂಸ್ಕಾರ ಹೇಳಿದೆ ನಾನು. ಲೈಕ್ ದೇರ್ ವಾಸ್ ಅ ನಾಟ್ ಲೈಕ್ ನಾವು ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ನಾವು ಇದೇ ರೀತಿ ಆಹಾರ ತಿನ್ಬೇಕು ಇದೇ ರೀತಿ, ಬಟ್ ದೇ ಹಾವ್ ನಾಟ್ ಗಿವನ್ ಅ ಟೈಟಲ್ ಆಸ್ ಅ ಗರ್ಭ ಸಂಸ್ಕಾರ ಅಂತ ಹೇಳಿ ಟೈಟಲ್ ಇದ್ದಿರ್ಲಿಲ್ಲ ಅದಕ್ಕೆ, ಬಟ್ ದೇ ವೇರ್ ಪ್ರಾಕ್ಟಿಸಿಂಗ್ ಇಟ್. ಹಿಂದಿನ ಕಾಲದಲ್ಲಿನು ನಮ್ಮ ಹಿರಿಯರೆಲ್ಲ ಇದನ್ನ ಫಾಲೋ ಮಾಡ್ತಿದ್ದಾರೆ. ಬಟ್ ಈಗ ನಮಗೆ ಏನ್ ಇದಾಗೈತಿ ಅಂತಂದ್ರ, ಫಾರಿನರ್ಸ್ ಥ್ರೂ ನಾವೇನ್ ಮಾಡ್ತಾ, ಫಾರಿನ್ ಅಲ್ಲಿ ಇಷ್ಟೊಂದು ಪ್ರಚಲಿತ ಇದೆ ಎಲ್ಲ, ಅವರಲ್ಲಿ ಪ್ರತಿಯೊಬ್ಬರು ಗರ್ಭ ಸಂಸ್ಕಾರ ಮ್ಯೂಸಿಕ್ ಕೇಳೋದಾಗಿರಲಿ, ಮಂತ್ರಗಳನ್ನು ಅನ್ನೋದಾಗಿರಲಿ, ಗೂಗಲ್ ನಲ್ಲಿ ಹುಡುಕಿ ಹುಡುಕಿ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಟ್ ದ ಬೇಸ್ ಈಸ್ ಅವರ್ ಇಂಡಿಯಾ. ನಮ್ಮ ಸ್ಟಾರ್ಟ್ ಆಗಿದ್ದನೆ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು. ಬಟ್ ನಾವೀಗ ಏನ್ ಮಾಡ್ತಾ ಇದೀವಿ, ಅದೇ ನಾವು ಇದರದ ಅವೇರ್ನೆಸ್, ನಮ್ಮಲ್ಲಿ ಇದರದ ಜಾಗೃತಿ ಕಡಿಮೆ ಆಗಿರೋದ್ರಿಂದ ಏನಾಗೈತಿ, ಈ ಗರ್ಭ ಸಂಸ್ಕಾರ ಅನ್ನೋದು ಒಂದು ಮೂಲೆ ಗುಂಪಾಗಿ ಕುಂದ್ರಾಕತ್ತೈತಿ ನಮ್ಮ ಇಂಡಿಯಾದಲ್ಲಿ. ಹೇಳ್ಬೇಕು ಅಂತಂದ್ರೆ ಕೆಲವು ಈಗ ರೀಸೆಂಟ್ ಆಗಿ ಈಗ ಒಂದು 2-3 ಇಯರ್ಸ್ ಅಲ್ಲಿ ಇದಕ್ಕೆ ಇನ್ನೂ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಆಲ್ಸೋ ಡೂಯಿಂಗ್ ಇನ್ ದ ಸೇಮ್ ಲೈನ್, ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಕೊಡಬೇಕು ಅನ್ನೋದನ್ನ ನಾನು ನಮ್ಮ ಕಂಕಣವಾಡಿ ಕಾಲೇಜ್ ವತಿಯಿಂದ ಈ ಒಂದು ವೇಣುಧ್ವನಿ ಕಾರ್ಯಕ್ರಮದಲ್ಲಿ ನಾನಿವಾಗ ಭಾಗವಹಿಸಿದ್ದೇನೆ. ನೀವು ಹೇಳಿದ ಹಾಗೆ ದೇರ್ ಇಸ್ ಅ ಸೈನ್ಸ್ ಬಿಹೈಂಡ್ ಇಟ್. ಹೇಗಪ್ಪ ಅಂತಂದ್ರ, ಈಗ ನೋಡ್ರಿ ತಾಯಿಯಲ್ಲಿ ಇರ್ತಕ್ಕಂತಹ ಮತ್ತು ಅಪ್ಪನಲ್ಲಿ ಇರ್ತಕ್ಕಂತಹ ಏನ್ ಜೀನ್ಸ್ ಅದಾವಲ್ಲ, ದ ಸೇಮ್ ಜೀನ್ಸ್ ವಿಲ್ ಕ್ಯಾರಿ ಟು ದ ನೆಕ್ಸ್ಟ್ ಬೇಬಿಗೆ, ಅದೇ ಕ್ಯಾರಿ ಆಗ್ತಾ ಇರ್ತದೆ. ಅವರಲ್ಲಿರ್ತಕ್ಕಂತಹ ಅವರಲ್ಲಿರ್ತಕ್ಕಂತಹ ಒಂದು ಪಾಸಿಟಿವ್ ಇರಬಹುದು ಅಥವಾ ನೆಗೆಟಿವಿಟಿ ಇರಬಹುದು, ಎರಡೂ ಕೂಡ ಮಗುವಿನಲ್ಲಿ ಕ್ಯಾರಿ ಆಗ್ತಾ ಇರ್ತದೆ. ಬಟ್ ವಿ ಡೋಂಟ್ ವಾಂಟ್ ಅ ನೆಗೆಟಿವಿಟಿ. ನೆಗೆಟಿವಿಟಿ ಅನ್ನೋದು ಮಗುವಿನಲ್ಲಿ ಬರಬಾರದು. ದ ಸೇಮ್ ಜೀನ್ಸ್ ಕ್ಯಾರಿ ಆಯ್ತಪ್ಪ ಅಂತಂದ್ರ ದ ಫ್ಯಾಮಿಲಿ ವಿಲ್ ಫೇಸ್ ದ ಲಾಟ್ ಆಫ್ ಪ್ರಾಬ್ಲಮ್ಸ್ ಅಂಡ್ ಸೊಸೈಟಿ ಆಲ್ಸೋ ಫೇಸ್ ದ ಪ್ರಾಬ್ಲಮ್ಸ್. ಈಗ ಫಾರ್ ಎಕ್ಸಾಂಪಲ್ ಅಪ್ಪನಲ್ಲಿ ಇರ್ತಕ್ಕಂತಹ ಮುಂಗೋಪಿತನ. ಮುಂಗೋಪಿತನ ಅನ್ನೋದು ಮಗುವಿನಲ್ಲಿ ಅತಿ ಹೆಚ್ಚು ಆಗಬಹುದು. ಇಫ್ ಆ ಕಂಡೀಷನ್ ಅಲ್ಲಿ ಪ್ರೆಗ್ನೆಂಟ್ ಲೇಡಿ ಆ ಟೈಮ್ ದಲ್ಲಿ ಪ್ರೆಗ್ನೆಂಟ್ ಇದ್ದಾಗ ಅವಳಲ್ಲಿ ಸಾಕಷ್ಟು ಸ್ಟ್ರೆಸ್ ಆಯ್ತು, ಸ್ಟ್ರೇನ್ ಆಯ್ತು ಅಂತಂದ್ರ ದ ಸೇಮ್ ನೆಗೆಟಿವ್ ಜೀನ್ ಏನಿರ್ತದಲ್ಲ ತಂದೆಯಲ್ಲಿ ಕಡಿಮೆ ಇದ್ದದ್ದು ಮಗುವಿನಲ್ಲಿ ಅದು ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂತಂದ್ರ, ಇಫ್ ಶಿ ಟೇಕ್ಸ್ ಅ ಸ್ಟ್ರೆಸ್ ಅಂಡ್ ಟೆನ್ಷನ್ ಇನ್ ದ ಪ್ರೆಗ್ನೆನ್ಸಿ ಹೆಚ್ಚಾಗುವಂತಹ ಚಾನ್ಸಸ್ ಇರ್ತದ. ಸೊ ವಿ ಡೋಂಟ್ ವಾಂಟ್ ದಟ್ ನೆಗೆಟಿವ್ ಜೀನ್ಸ್ ಟು ಕ್ಯಾರಿ ಟು ದ ನೆಕ್ಸ್ಟ್ ಇದು ಫೀಟಸ್. ಅದಕ್ಕೆ ನಾವೇನ್ ಮಾಡ್ಬೇಕು, ಆ ಒಂದು ಟೈಮ್ದಲ್ಲಿ ಅವಳು ಗರ್ಭ ಸಂಸ್ಕಾರವನ್ನ ಫಾಲೋ ಮಾಡಿದ್ಲು ಅಂತಂದ್ರ, ಗರ್ಭ ಸಂಸ್ಕಾರವನ್ನಾಕಿ ನಾವೇನೇನು ಅದರದ ರೂಲ್ಸ್ ಅಂಡ್ ಇದು ಅದಾವಲ್ಲ ಅವನ್ನೆಲ್ಲ ಫಾಲೋ ಮಾಡ್ಕೊತ ಹೋದ್ಲಂತಂದ್ರ ವಿ ಕ್ಯಾನ್ ಪ್ರಿವೆಂಟ್. ಅಂಡ್ ಈಗ ಫಾರ್ ಎಕ್ಸಾಂಪಲ್ ಅದು 80% ತನಕ ನಾವು ಅದನ್ನ ಕ್ಯಾರಿ ಆಗಿರ್ತದ, ಬಟ್ ವಿ ಕ್ಯಾನ್ ಪ್ರಿವೆಂಟ್ ಇಟ್. ಅದು ಜಾಸ್ತಿ ಆ ಮಗುವಿನಲ್ಲಿ ಹೋಗದೆ ಇರುವಂತೆ ನಾವು ನೋಡ್ಕೊಳ್ಳಬಹುದು ಗರ್ಭ ಸಂಸ್ಕಾರದ ಮುಖಾಂತರವಾಗಿ. ಅಂಡ್ ದಿಸ್ ಗರ್ಭ ಸಂಸ್ಕಾರ ಬ್ರಿಂಗ್ಸ್ ದ ಎಪಿಜೆನೆಟಿಕ್ ಚೇಂಜಸ್, ಜೀನ್ಸ್ ದಲ್ಲಿ ಆಗ್ತಕ್ಕಂತಹ ಚೇಂಜಸ್, ಮಾಡ್ಯುಲೇಷನ್ಸ್ ಅಂತ ಹೇಳಿ ಏನ್ ಕರಿತೀವಲ್ಲ, that will brings the changes in the genes. ಈಗ ಹೇಳಿದ ಹಾಗೆ ದೇರ್ ಇಸ್ ಸಮ್ ಹೆಟ್ರೋಜೆನೆಟಿಕ್ ಡಿಸೀಸಸ್ ಅಂತ ಕರಿತೀವ್ರಿ. ಈಗ ಫಾರ್ ಎಕ್ಸಾಂಪಲ್ ಅಪ್ಪ ಬ್ಲೈಂಡ್ ಆಗಿದ್ದು, ತಾಯಿ ಕುರುಡಳಾಗಿದ್ಲು ಅಂತಂದ್ರ ದೇರ್ ವಿಲ್ ಬಿ ಎ ಮೋರ್ ಡಿಫೆಕ್ಟ್ ಇನ್ ದ ಕಮಿಂಗ್ ಫೀಟಸ್, ಅದರಲ್ಲಿ ಮೋರ್ ಡಿಫೆಕ್ಟಿವಿಟಿ ಕ್ಯಾರಿ ಆಗಿಬಿಡ್ತದೆ. ಸೊ ವಿ ಕ್ಯಾನ್ ಟೀಚ್ ದೆಮ್ ಸಮ್ ಇದರ ಮುಖಾಂತರ ನಾವು ಅವರನ್ನ ಟೀಚ್ ಮಾಡಿ ಅವರಲ್ಲಿ ಹೆಟ್ರೋಜೆನಿಕ್ ಡಿಸೀಸಸ್ ಕ್ಯಾರಿಯರ್ ಏನಿರ್ತಾವಲ್ಲ ಜೀನ್ಸಿಗೆ ನಾವು ಸಂಸ್ಕಾರವನ್ನ ಕೊಡಬಹುದು. ಅಲ್ಲಿ ಆ ಒಂದು ಸಂಸ್ಕಾರದ ಮುಖಾಂತರ ನಾವು ನೆಗೆಟಿವ್ ಜೀನ್ಸ್ ಕ್ಯಾರಿ ಆಗದೆ ಇರುವಂತೆ ನಾವು ಮಗುವಿನಲ್ಲಿ ನೋಡ್ಕೊಳ್ಬಹುದು.
3: ಅಂದ್ರೆ ಇವಾಗ ತಂದೆ ತಾಯಿಗೆ ಅಂಧತ್ವ ಇದ್ರೆ ಅದು ಸಾಮಾನ್ಯವಾಗಿ ಮಕ್ಕಳಿಗೆ ಬರುವಂತ ಚಾನ್ಸಸ್ ಇರುತ್ತೆ, ಆದ್ರೆ ಈ ಗರ್ಭ ಸಂಸ್ಕಾರದ ಮೂಲಕ ಅದನ್ನು ನಾವು ನಿವಾರಣೆ ಮಾಡಬಹುದು. ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಗರ್ಭ ಸಂಸ್ಕಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಕೇಳಿ ವಣುಧ್ವನಿಯ ಮೂಲಕ ಗರ್ಭಿಣಿ ಸ್ತ್ರೀಯರಿಗೆ ಯಾವ ಒಂದು ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀನಿ?
2: ನಾನು ಒಂದು ಮುಖ್ಯವಾದ ಸಂದೇಶವನ್ನ ಏನ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಗರ್ಭಿಣಿ ಸ್ತ್ರೀಯರು ಸಾಕಷ್ಟು ಟೈಮ್ ಅನ್ನು ನಾವು ಮೊಬೈಲು, ಟಿವಿ, ಆನಂತರ ಅಂತರ್ಜಾಲ ಇದರಲ್ಲಿ ನಾವು ಸಾಕಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಪ್ರೆಗ್ನೆಂಟ್ ಲೇಡೀಸ್. ನಾ ಎಷ್ಟೋ ಸರಿ ನೋಡ್ತಾ ಇದ್ದೀನಿ ಹೊಟ್ಟೆ ಮೇಲೆ ಮೊಬೈಲ್ ಇಟ್ಟುಕೊಂಡು ನೋಡ್ತಾ ಇರ್ತಾರೆ ಪ್ರೆಗ್ನೆಂಟ್ ಲೇಡೀಸ್. ಇದರಿಂದ ಆಗ್ತಕ್ಕಂತ ದುಷ್ಪರಿಣಾಮಗಳನ್ನ ಯಾಕೆ ಅವರು ನೋಡ್ತಾ ಇಲ್ಲ? ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಅದು ಸಿಗ್ತದ, ಆಗ್ತಕ್ಕಂತ ದುಷ್ಪರಿಣಾಮಗಳೇನು ಸಿಗ್ತೈತಿ. ಸೊ ದಿಸ್ ಈಸ್ ಅ ಬ್ಯಾಡ್. ಇದು ಅದೊಂದು ನಾನು ಪ್ರೆಗ್ನೆಂಟ್ ಲೇಡೀಸ್ ನಲ್ಲಿ ಒಂದು ಕಳಕಳಿಯಾಗಿ ಏನ್ ಕೇಳ್ಕೊಳ್ತೇನೆ ಅಂತಂದ್ರೆ, ದಯವಿಟ್ಟು ಮೊಬೈಲ್,
1: ಮತ್ತು ಟಿವಿ ನೋಡ್ರಿ ಬೇಡ ಅನ್ನೋದಿಲ್ಲ, ಅದರಲ್ಲಿ ಯಾವುದು ಪಾಸಿಟಿವ್ ಇದು ಇರ್ತದಲ್ಲ ಅದನ್ನಷ್ಟೇ ನೀವು ಆಯ್ಕೆ ಮಾಡ್ಕೊಂಡು ನೋಡ್ರಿ, ನೆಗೆಟಿವ್ ಇದನ್ನ ನೀವು ದೂರ ಸರಿಸಿ. ಈ ರೀತಿಯಾಗಿ ಗರ್ಭ ಸಂಸ್ಕಾರದಲ್ಲಿ ಬರ್ತಕ್ಕಂತಹ ಮ್ಯೂಸಿಕ್ ಥೆರಪಿ, ಮಂತ್ರ, ಯೋಗಾಸನ, ಪ್ರಾಣಾಯಾಮ ಇವುಗಳನ್ನ ನೀವು ಅಳವಡಿಸಿಕೊಳ್ರಿ. ಬಿಕಾಸ್ ಈ 9 ತಿಂಗಳನ್ನ ನೀವು ಆನಂತರ ಏನ್ ಬೇಕಾದ್ರೂ ಮಾಡ್ರಿ, ಖರೆ 9 ತಿಂಗಳು ದಿಸ್ ಈಸ್ ಅ ಪ್ರೀಶಿಯಸ್ ಪಿರಿಯಡ್. ಈ ಒಂದು 9 ತಿಂಗಳಲ್ಲಿ ಕೊಡ್ತಕ್ಕಂತ ವಿದ್ಯೆ ಏನೈತಲ್ಲ, ನಾವು ಕೇಳಿರ್ಬೋದು ಮನೆ ಮೊದಲ ಪಾಠಶಾಲೆ ತಾಯಿಯೇ ಗುರು ಅಂತ ಕೇಳ್ತೇನೆ. ನನ್ನ ಪ್ರಕಾರ ತಾಯಿಯೇ ಮೊದಲ ಗುರು, ಗರ್ಭಾಶಯವೇ ಮೊದಲ ಪಾಠಶಾಲೆ ಅಂತ ಹೇಳ್ತೇನೆ. ಯಾಕಂದ್ರ ಅಲ್ಲಿ ಕೊಡ್ತಕ್ಕಂತಹ ಸಂಸ್ಕಾರಗಳೇನದಾವು, ಶಿಕ್ಷಣ ಏನಿರ್ತೈತಿ, ಮಗುವಿನ ಕೊನೆಯ ತನಕ ಕೊನೆ ಉಸಿರಿನವರೆಗೂ ಅದು ತಾನು ಮಗುವಿನ ಮೆದುಳಿನಲ್ಲಿ ಇಟ್ಟುಕೊಂಡಿರ್ತದೆ. ಹಿಂಗಾಗಿ ನೀವು ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಇರಿ. ಪ್ರೆಗ್ನೆಂಟ್ ಲೇಡೀಸ್ ವಿಚಾರ ಮಾಡಬೇಕಾದಂತೂ, ಸಮಾಜನೂ ಕೂಡ ಇದನ್ನ ಬಗ್ಗೆ ವಿಚಾರ ಮಾಡುವಂತಹ ಒಂದು ಇದು ಈಗ ನಾವು ನೋಡ್ತಾ ಇದೀವಿ. ಸೊ ದಯವಿಟ್ಟು ಪ್ರೆಗ್ನೆಂಟ್ ಲೇಡೀಸ್ ಗೆ ಇದೊಂದು ರಿಕ್ವೆಸ್ಟ್ ಏನ್ಪಾ ಅಂತಂದ್ರ, ನೀವು ಮೊಬೈಲ್ ಮತ್ತು ಟಿವಿಯಿಂದ ದೂರಿದ್ದು ಈ ರೀತಿ ಪಾಸಿಟಿವ್ ಇದಕ್ಕೊಂದು ನೀವು ಮಾನ್ಯತೆ ಕೊಡಬೇಕು ಅಂತ ಹೇಳಿ ನಾ ಕೇಳ್ಕೊತಾ ಇದ್ದೀನಿ. ಅಂಡ್ ಕೊನೆಯದಾಗಿ ನಮ್ಮ BM ಕಂಕನವಾಡಿ ಕಾಲೇಜ್ಗೆ ಥ್ಯಾಂಕ್ಸ್ ಅನ್ನ ಹೇಳಿಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಡಾಕ್ಟರ್ ಗಿರಿಜಾ ಸಾನಿಕೋಪ್ ಮ್ಯಾಮ್ ಅಂಡ್ ಡಾಕ್ಟರ್ ಸಂಗೋಳಿ ಸರ್ ಅಂಡ್ ಗಿವಿಂಗ್ ಮೀ ದಿಸ್ ಅಪಾರ್ಚುನಿಟಿ. ಥ್ಯಾಂಕ್ಸ್ ಟು ವೇಣುಧ್ವನಿ, ಇದೊಂದು ನನಗೆ ಗುಡ್ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿಕೆ ಇಷ್ಟಪಡ್ತೇನೆ. ಧನ್ಯವಾದ.
2: ತಮಗೂ ಕೂಡ ಧನ್ಯವಾದಗಳು ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಈ ಗರ್ಭ ಸಂಸ್ಕಾರದ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ.
1: ಧನ್ಯವಾದ.
2: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಗರ್ಭ ಸಂಸ್ಕಾರದಿಂದ ತಾಯಿಗೆ ಹಾಗೂ ಮಗುವಿಗೆ ಆಗುವ ಒಳ್ಳೆಯ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಗರ್ಭ ಸಂಸ್ಕಾರದಲ್ಲಿ PG ಟ್ರೈನರ್ ಆಗಿರುವಂತಹ ಡಾಕ್ಟರ್ ಪ್ರತಿಭಾ ಗೌಡರ್ ಅವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019049049 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ಇದು KLV ಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.
1: ನೆನಪುಗಳ ಮಾತು ಮಧುರ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಸವಿತಾ ಪಡಶೆಟ್ಟಿ, ಪ್ರೊಫೆಸರ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಬೇಸಿಕ್ ಪ್ರಿನ್ಸಿಪಲ್, ಕೇಲಿ ಶ್ರೀ BMK ಕಂಕನವಾಡಿ ಆಯುರ್ವೇದಿಕ್ ಕಾಲೇಜ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೇಲಿ ಆಯುರ್ವೇದ ಕಾಲೇಜ್ ಯಾವಾಗಲೂ ಪೇಷಂಟ್ ಅಂದರೆ ರೋಗಿಗಳ ಮತ್ತು ಸ್ವಸ್ಥವಾದ ವ್ಯಕ್ತಿಗಳ ಮೇಲೆ ವಿವಿಧವಾದ ಆಹಾರ ಪದ್ಧತಿಗಳ ಮೇಲೆ ತಮ್ಮ ವಿವಿಧ ರೀತಿಯ ಅದರದೇ ಆದ ಮೌಲ್ಯಗಳನ್ನು ಜನರಿಗೆ ಕೊಡುತ್ತಾ ಬಂದಿದೆ. ಇವತ್ತು ನಾನು ಒಂದು ಇದೇ ರೀತಿಯಾದ ವಿಶೇಷವಾದ ಆಹಾರಗಳ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಇವತ್ತಿನ ನಾನು ಮಾತನಾಡುತ್ತಿರುವ ವಿಷಯ ಬೇಳೆಕಾಳುಗಳ ಮಹತ್ವ ಮತ್ತು ದ್ವಿದಳ ಧಾನ್ಯಗಳ ಮಹತ್ವ, ಶಿಂಬಿ ಧಾನ್ಯಗಳ ಮಹತ್ವ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಆಹಾರದಲ್ಲಿ ಮುಖ್ಯವಾಗಿ 6 ಅಂಶಗಳು. ಭೂಮಿಯ ಮೇಲಿರುವ ಎಲ್ಲಾ ಜೀವಿಗಳಿಗೂ ಆಹಾರ ಬೇಕೇ ಬೇಕು. ಆಹಾರವಿಲ್ಲದೆ ನಮ್ಮ ಬದುಕಿಲ್ಲ. ಆದ್ದರಿಂದ ಆಹಾರ ಬದುಕಿನ ಪ್ರಾಥಮಿಕ ಅವಶ್ಯಕತೆಗಳಲ್ಲಿ ಒಂದಾಗಿದೆ. ಉತ್ತಮ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ಪ್ರತಿದಿನ ಆರೋಗ್ಯಕರ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವುದು ಬಹಳ ಅಗತ್ಯವೆಂದು ಪರಿಗಣಿಸಲಾಗಿದೆ. ಆಹಾರದಲ್ಲಿ ವಿವಿಧ ರೀತಿಯ ತರಕಾರಿಗಳು, ಹಣ್ಣುಗಳು, ಪೌಷ್ಟಿಕಾಂಶಗಳು ಮತ್ತು ಇನ್ನಿತರ ಧಾನ್ಯಗಳ ಪ್ರಯೋಜನಗಳನ್ನು ಪಡೆಯಬಹುದು. ಇವತ್ತಿನ ನನ್ನ ವಿಷಯದಲ್ಲಿ ಶಿಂಬಿ ಧಾನ್ಯಗಳ ಪ್ರೋಟೀನ್ಗಳ ಆಗರವನ್ನು ನಾನು ನಿಮಗೆ ಹೇಳಲು ಇಚ್ಛಿಸುತ್ತೇನೆ. ಈ ಆಹಾರದಲ್ಲಿ ಮುಖ್ಯವಾಗಿ 6 ಅಂಶಗಳಿರುತ್ತವೆ. ಅದೇ ರೀತಿಯಾಗಿ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಜಿಡ್ಡು, ವಿಟಾಮಿನ್, ಮಿನರಲ್ ಮತ್ತು ಫೈಬರ್ಗಳು. ಇವುಗಳಲ್ಲಿ ಮುಖ್ಯ ಶಕ್ತಿಯ ಘಟಕ ಕಾರ್ಬೋಹೈಡ್ರೇಟ್ ಆಗಿದ್ದರೂ ಪ್ರೋಟೀನ್ಗಳಿಗೆ ಶರೀರದ ಬೆಳವಣಿಗೆಯ ದೃಷ್ಟಿಯಿಂದ ಅತ್ಯುತ್ತಮ ಮಹತ್ವ. ಯಾವ ರೀತಿಯ ಆಹಾರಗಳು, ಯಾವ ರೀತಿಯ ಧಾನ್ಯಗಳು ನಮ್ಮ ಶರೀರಕ್ಕೆ ಬೇಕಾಗುತ್ತೆ ಅನ್ನೋದನ್ನು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿಯಬೇಕೆಂದರೆ ಕೆಎಲ್ಇ ಶ್ರೀ BM ಕಂಕನವಾಡಿ ಆಸ್ಪತ್ರೆ, ಅದರಲ್ಲಿ ಒಂದು ಮುಖ್ಯ ವಿಭಾಗವಾದ ಪಥ್ಯಾಪಥ್ಯ ವಿಭಾಗದಲ್ಲಿ ನೀವು ಬಂದು ಸಂಪರ್ಕಿಸಬಹುದು. ಆದ್ದರಿಂದಲೇ ಪ್ರತಿದಿನ ನಿತ್ಯದ ಆಹಾರದಲ್ಲಿ ಬೇಳೆಕಾಳುಗಳು ರೂಢಿಗೆ ಬಂದಿರುವುದು. ಆದರೆ ಶರೀರಕ್ಕೆ ಬೇಕಾಗಿರುವ ಎಲ್ಲ ಅಮೈನೋ ಆಸಿಡ್ಗಳು ಸಸ್ಯಾಹಾರಿಗಳಿಗೆ ಕೇವಲ ಬೆಳೆಗಳಿಂದಲೇ ದೊರಕಬಹುದು. ಆಗ ಅಕ್ಕಿ ಬೆಳೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸೇರಿಸಿ ತಿನ್ನುವುದರಿಂದ ಅವಶ್ಯ ಇರುವ ಎಲ್ಲಾ ಅಮೈನೋ ಆಸಿಡ್ಗಳ ಪೂರೈಕೆ ಆಗುತ್ತದೆ. ಇದೆಲ್ಲ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ನಮ್ಮ ಆಹಾರ ಕ್ರಮಗಳಲ್ಲಿ ಏಕದಳ ಧಾನ್ಯಗಳೊಂದಿಗೆ ದ್ವಿದಳ ಧಾನ್ಯಗಳನ್ನು ಬೆರೆಸಿ ಸೇರಿಸಿ ತಿನ್ನುವ ಕ್ರಮ ಇದೆ. ಆಯುರ್ವೇದದಲ್ಲಿ ಎಲ್ಲ ದ್ವಿದಳ ಧಾನ್ಯಗಳನ್ನು ಶಿಂಬಿ ಧಾನ್ಯಗಳೆಂದು ಕರೆಯುತ್ತಾರೆ. ಅವುಗಳಲ್ಲಿ ಮುಖ್ಯವಾದವು ಹೆಸರು ಕಾಳು, ಕಾಳು ಹೆಸರು, ಕಲಾಯ, ಮುಕುಷ್ಟ, ಮಸುರ, ಮಂಗಲ್ಯ, ಚಣಕ, ಸತಿನ, ತ್ರಿಪುಟಿಕ, ಹರೇಣು, ಅಡಕ್ಕಿ ಮುಂತಾದವು ಪ್ರಮುಖಗಳು. ಮುದ್ಗವೆಂದರೆ ಹೆಸರು ಕಾಳು, ಅಡಕ್ಕಿ ಎಂದರೆ ತೊಗರಿ ಬೇಳೆ, ಮಸುರು ಎಂದರೆ ಸಾರಂಗಿ ಬೇಳೆ ಅಂದರೆ ಹಳದಿ ಬಣ್ಣದ್ದು, ಬಿಳಿಯ ಬಣ್ಣದ ಸಾರಂಗಿ ಬೇಳೆಗೆ ಮಂಗಲ್ಯವೆನ್ನುತ್ತಾರೆ. ಚಣಕವೆಂದರೆ ಕಡಲೆ ಬೇಳೆ, ಸತಿನವೆಂದರೆ ಸಣ್ಣ ಬಟಾಣಿ, ಹರೇಣುವೆಂದರೆ 3 ಮೂಲೆಯುಳ್ಳ ಧಾನ್ಯ. ಈ ಎಲ್ಲಾ ದ್ವಿದಳ ಧಾನ್ಯಗಳ ಕಷಾಯ ಮತ್ತು ಮಧುರರಸ ಹೊಂದಿರುತ್ತವೆ. ಕಫ ಮತ್ತು ಪಿತ್ತಗಳನ್ನು ಕಡಿಮೆ ಮಾಡುತ್ತವೆ. ಶೀತವೀರ್ಯವಾದರೂ ಕಟು ವಿಪಾಕವಾಗಿರುವುದರಿಂದ ಮೇದಸ್ಸು ಅಂದರೆ ಕೊಬ್ಬಿನ ಅಂಶ ಹೆಚ್ಚದಂತೆ ನೋಡಿಕೊಳ್ಳುವುದು ಮತ್ತು ರಕ್ತವನ್ನು ಸಂರಕ್ಷಿಸುವುದು. ಮಲಮೂತ್ರಗಳನ್ನು ತಡೆಗಟ್ಟುತ್ತದೆ. ಇವುಗಳಲ್ಲಿ ಹಸಿರು, ಹಳದಿ, ಕಪ್ಪು ಮತ್ತು ಕೆಂಪು ಬಣ್ಣದ ಹೆಸರು ಕಾಳುಗಳಿವೆ. ಇವುಗಳಲ್ಲಿ ಹಸಿರು ಬಣ್ಣದ ಹೆಸರು ಶ್ರೇಷ್ಠ. ಸಾರಂಗಿ ಬೇಳೆ ಮಲಬದ್ಧತೆ ಮಾಡುತ್ತದೆ. ಮಕುಷ್ಟ ಕ್ರಿಮಿಕರ, ಕಲಾಯ ವಾತವನ್ನು ಹೆಚ್ಚಿಸುತ್ತದೆ. ತೊಗರಿಯು ಕಫಪಿತ್ತಹರ. ಸಾರಂಗಿ ಬೇಳೆಯನ್ನು ಬಿಟ್ಟು ಉಳಿದ ದ್ವಿದಳಗಳನ್ನು ಹೊಟ್ಟೆಯಲ್ಲಿ ಗಾಳಿ ತುಂಬುವಂತೆ ಮಾಡುತ್ತದೆ. ಉದ್ದು ಜೀರ್ಣಕ್ಕೆ ಕಷ್ಟ. ಮಲಮೂತ್ರಗಳನ್ನು ಭೇದಿಸಿ ಹೊರತುಪಡಿಸುತ್ತದೆ. ವೀರ್ಯ ವೃದ್ಧಿ ಮಾಡುತ್ತದೆ. ಮೊಲೆ ಹಾಲು ಅಂದರೆ ಬ್ರೆಸ್ಟ್ ಮಿಲ್ಕ್ ಅನ್ನು ಹೆಚ್ಚಿಸುತ್ತದೆ. ಮತ್ತೆ ಅದು ವಾತಹರ. ಬೇಳೆಕಾಳುಗಳನ್ನ ಪುಡಿಯನ್ನು ಸ್ನಾನದಲ್ಲಿ ಸೋಪಿನ ಬದಲು ಬಳಸುವುದರಿಂದ ಚರ್ಮವು ಮೃದುವಾಗುವುದು. ಸ್ಕ್ರಬ್ನಂತೆ ತ್ವಚೆಯು ಸ್ವಚ್ಛಗೊಂಡು ಚರ್ಮದ ಅಲರ್ಜಿಗಳನ್ನು ಸಂರಕ್ಷಿಸುವುದು. ಎಲ್ಲ ದ್ವಿದಳ ಧಾನ್ಯಗಳ ಪ್ರೋಟೀನ್ ವರ್ಗದಲ್ಲಿ ಅಡಕವಾಗಿರುತ್ತದೆ. ಪ್ರೋಟೀನ್ ಶಬ್ದದ ಅರ್ಥ ಮೊದಲ ಆದ್ಯತೆ ಎಂದು. ಹಾಗೆಂದು ಇವುಗಳನ್ನು ಅತಿಯಾದ ಬಳಕೆ ಸಲ್ಲದು. ಆಹಾರದ ಶ್ರೇಷ್ಠ ಶೇಕಡ 20% ಇದ್ದರೆ ಸಾಕು. ಇವೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿಯಬೇಕೆಂದರೆ ನಮ್ಮದೇ ಕಾಲೇಜು ಮತ್ತು ಆಸ್ಪತ್ರೆಯಾದ ಶ್ರೀ KLE ಕಂಕನವಾಡಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಸಂಪರ್ಕಿಸಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇದೇ ರೀತಿಯಾದ ಆಹಾರವನ್ನು ನೀವು ಗರ್ಭಿಣಿಯರಲ್ಲಿ ಯಾವ ರೀತಿ ತನ್ನ ಕೆಲಸವನ್ನು ಮಾಡುತ್ತದೆ? ಬೇಳೆಕಾಳುಗಳಲ್ಲಿ ಪೊಲೆಟ್ ಮತ್ತು ಕಬ್ಬಿಣಾಂಶ ಹೇರಳವಾಗಿದ್ದು ಗರ್ಭಿಣಿಯರು ತಮ್ಮ ಪೌಷ್ಟಿಕಾಂಶದ ಅವಶ್ಯಕತೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ.
ನಿಮ್ಮ ದೈನಂದಿನ ಆಹಾರದಲ್ಲಿ ಅಂದರೆ ಗರ್ಭಿಣಿಯರಲ್ಲಿ ಬೇಳೆಕಾಳುಗಳನ್ನು ಸೇರಿಸುವುದು ಆರೋಗ್ಯಕರ. ಕೆಂಪು ರಕ್ತ ಕಣಗಳ ಉತ್ಪಾದನೆಯಲ್ಲಿ ಇದು ಹೆಚ್ಚಿನ ಉತ್ತೇಜನ ಮಾಡುತ್ತದೆ. ಗರ್ಭಾವಸ್ಥೆಯಲ್ಲಿ ಮಹಿಳೆಯರಲ್ಲಿ ನರಕೊಳವೆ ದೋಷಗಳನ್ನು ತಡೆಗಟ್ಟಲು ಬೇಳೆಕಾಳುಗಳು ಸಹಾಯ ಮಾಡುತ್ತವೆ. ಬೇಳೆಕಾಳುಗಳ ಸೇವನೆಯು ಗರ್ಭಿಣಿ ಮತ್ತು ಮಗುವಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿವೆ. ಇದರ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆಯಲು ನಮ್ಮದೇ ಆಸ್ಪತ್ರೆಯಾದ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗದಲ್ಲಿ ಬಂದು ತಾವು ಸಂಪರ್ಕಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬೇಳೆಕಾಳುಗಳ ಪೌಷ್ಟಿಕ ಮೌಲ್ಯ ಹೇಗಿರುತ್ತದೆ? ಬೇಳೆಕಾಳುಗಳು ಪ್ರೋಟೀನ್, ಫೈಬರ್, ಉತ್ಕರ್ಷಣ ನಿರೋಧಕಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು ಉತ್ತಮ ಮೂಲವ್ಯಾಧಿಯಾಗಿದೆ. ನಿಮ್ಮ ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳಲು ಅಗತ್ಯಗಳನ್ನು ಪೂರೈಸಲು ಪೌಷ್ಟಿಕಾಂಶದ ವೈವಿಧ್ಯತೆ ಅತ್ಯಗತ್ಯ. ಅದೇ ರೀತಿ ಆಹಾರವು ನಮ್ಮ ದೈಹಿಕ ಬೆಳವಣಿಗೆಯಲ್ಲೂ ತನ್ನ ಸಹಾಯವನ್ನು ಮಾಡುತ್ತದೆ. ಹದಿಹರೆಯುವುದರಲ್ಲಿ ನಿಮ್ಮ ದೇಹಕ್ಕೆ ಸ್ನಾಯುಗಳನ್ನು ನಿರ್ಮಿಸಲು ಮತ್ತು ದೇಹದ ಆರೋಗ್ಯವನ್ನು ಉತ್ತೇಜಿಸಲು ಮತ್ತು ಕಾಪಾಡಲು ವಿವಿಧ ಪೋಷಾಂಶಗಳ ಅಗತ್ಯವಿರುತ್ತದೆ. ನೀವು ಸಸ್ಯಾಹಾರಿಗಳಾಗಿದ್ದರೆ ನೀವು ಅನೇಕ ರೀತಿಯ ಬೇಳೆಕಾಳುಗಳನ್ನು ಸೇವಿಸಲು ಮೂಲಕ ಪ್ರೋಟೀನ್ ಮತ್ತು ಇತರ ಪೋಷಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ದೈನಂದಿನ ಆಹಾರದಲ್ಲಿ ಮಸೂರಗಳಂತಹ ಆರೋಗ್ಯಕರ ಆಹಾರಗಳನ್ನು ಸೇರಿಸುವುದರಿಂದ ಮಕ್ಕಳಲ್ಲಿ ದೌರ್ಬಲ್ಯತೆಯನ್ನು ಕಡಿಮೆ ಮಾಡಬಹುದು. ಇದಷ್ಟೇ ಅಲ್ಲದೆ ಹೃದಯ ರೋಗಿಗಳಲ್ಲಿಯೂ ಬೇಳೆಕಾಳುಗಳು ತನ್ನ ಮಹತ್ವವನ್ನು ರೂಪಿಸಿಕೊಂಡಿದೆ. ಬೇಳೆಕಾಳುಗಳ ಸೇವನೆಯಿಂದ ರಕ್ತದೊತ್ತಡ ಅಥವಾ ಹೃದಯ ರಕ್ತನಾಳದ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು. ಈ ಎಲ್ಲ ಮಹತ್ವಗಳು ವಿವಿಧ ರೀತಿಯ ಅಧ್ಯಯನಗಳಿಂದ ತನ್ನ ಉತ್ತೇಜನವನ್ನು ಪಡೆದುಕೊಳ್ಳುತ್ತಾ ಬಂದಿದೆ. ಹೃದಯ ರೋಗಿಗಳು ಅಥವಾ ಹೃದಯದ ಯಾವುದೇ ಸಮಸ್ಯೆಗಳನ್ನು ನೀವು ಹೊಂದಿದ್ದರೆ ಇಂದೇ ನಮ್ಮ ಆಯುರ್ವೇದ ಆಸ್ಪತ್ರೆಯನ್ನು ಭೇಟಿ ಮಾಡಿ ಹೃದಯ ರೋಗ ತಜ್ಞರನ್ನು ಸಂಪರ್ಕಿಸಿ ನಿಮ್ಮ ಆಹಾರ ಪದ್ಧತಿಯನ್ನು ಅಳವಡಿಸಿಕೋಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಷ್ಟು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಧನ್ಯವಾದಗಳು.

ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲೂಸಿರಿನ ಸವಿಗಾನ. ಕೇಳಿ ವೇಣುಧ್ವನಿಯ 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೇ ಸವಿಗಾನ. ನಿಮ್ಮೊಂದಿಗೆ ನಾನು ಅನುಪಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಕೇಳಿ ಮೊದಲ ಗೀತೆಯನ್ನ ಕಲ್ಪನಾ ಅಭಿನಯದ ಶರಪಂಜದ ಚಿತ್ರದ ಗೀತೆ ಇದು. ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯದ ಗೀತೆಯನ್ನ ಪಿ ಸುಶೀಲಾ ಅವರು ಹಾಡಿದ್ದಾರೆ. ಬೆಳಗಿರಿ ರಂಗಯ್ಯ ನೀನೇ ಹೇಳಯ್ಯ.

ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1966 ತೆರೆಕಂಡಂತಹ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಆರ್.ಎನ್. ಜಯಗೋಪಾಲ್ ಅವರ ಸಾಹಿತ್ಯವಿರುವಂತಹ ಸಿ. ಅಶ್ವಥ್, ಕಲ್ಪನಾ, ಬಾಲಕೃಷ್ಣ ಮುಂತಾದವರ ಅಭಿನಯದ ಕಪ್ಪು ಬಿಳುಪು ಚಿತ್ರದ ಗೀತೆ. ಪಿ. ಸುಶೀಲಾ ಅವರ ಧ್ವನಿಯಲ್ಲಿ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು.

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಮುಂದಿನ ಗೀತೆ ಸೀತಾ ಚಿತ್ರದ್ದು. 1970 ತೆರೆಕಂಡಂತಹ ಈ ಚಿತ್ರಕ್ಕೆ ವಿಜಯ್ ಭಾಸ್ಕರ್ ಸಂಗೀತವನ್ನ ನೀಡಿದರೆ ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯವನ್ನ ರಚಿಸಿದ್ದಾರೆ. ಕಲ್ಪನಾ ಗಂಗಾಧರ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿಯವರು. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ.

ಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ನಾ ಮೆಚ್ಚಿದ ಹುಡುಗ ಚಿತ್ರದ್ದು. 1972 ತೆರೆ ಕಂಡಂತಹ ಈ ಚಿತ್ರದಲ್ಲಿ KS ಅಶ್ವಥ್, ಕಲ್ಪನಾ, ಲೀಲಾವತಿ, ವಾದಿರಾಜ್ ಮುಖ್ಯ ಪಾತ್ರದಲ್ಲಿ ಅಭಿನಯದ, ವಿಜಯ್ ಭಾಸ್ಕರ್ ಸಂಗೀತವಿರುವಂತಹ ನಾ ಮೆಚ್ಚಿದ ಹುಡುಗನಿಗೆ ಒಲವಿನ ಕಾಣಿಕೆ ತಂದಿರುವೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ಗೆಜ್ಜೆ ಪೂಜೆ ಚಿತ್ರದ್ದು. 1963 ತೆರೆ ಕಂಡಂತಹ ಈ ಚಿತ್ರದ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಅವರು. ಸಾಹಿತ್ಯವನ್ನ ನೀಡಿದ್ದಾರೆ ವಿಜಯ್ ನರಸಿಂಹ ಅವರು. ಸಂಗೀತ ನಿರ್ದೇಶನ ವಿಜಯ್ ಭಾಸ್ಕರ್ ಅವರು. ಗೀತೆ ಪಂಚಮವೇದ ಪ್ರೇಮದ ನಾದ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿಯವರು.

90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಶರಪಂಚರ ಚಿತ್ರದ್ದು. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕೊಡಗಿನ ಕಾವೇರಿ ನೀ ಬೆಡಗಿನ ವೈಯಾರಿ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣು ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM.

90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಎಸ್ ಜಾನಕಿಯವರು ಹಾಡಿರುವಂತಹ ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶನದ ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆ ಇದು. ಗೀತೆ ಮಂಗಲದ ಈ ಸುದಿನ ಮಧುರವಾಗಲಿ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶೆ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08314137777.
0: ಮೊಬೈಲ್ ನಂಬರ್ 8550887777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777